ಸ್ನೇಹಿತರೆ, ಇಂದು 1948 ಶಕವರ್ಷ ವೈಶಾಖ ಮಾಸದ 13 ದಿನ, ಅಂದರೆ 2026 ಇಸವಿ ಏಪ್ರಿಲ್ ತಿಂಗಳ 3 ತಾರೀಕು ಭಾನುವಾರ. ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ವಿ. 5:58:35 ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಇರೋದು ತೇಜಸ್ವಿನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
2: ಸಮಯ ಆಗ್ತಾ ಇದೆ 6:04:46. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿದೆ.

ಸ್ನೇಹಿತರೆ, ಕೇಳ್ತಾ ಇದ್ರಿ ನಾದಾರ್ಚನೆ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಾದಾರ್ಚನೆ ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ಗಣಪತಿಯ ಸ್ತುತಿಯೊಂದಿಗೆ. ರಾಜ್ಕುಮಾರ್ ಭಾರತಿ ಅವರ ದನಿಯಲ್ಲಿ ಗಜಮುಖನ ಅರ್ಚಿಸುವೆ ಈ ಒಂದು ಸೊಗಸಾದ ಭಕ್ತಿಗೀತೆಯೊಂದಿಗೆ ಇಂದಿನ ನಾದಾರ್ಚನೆ ಆರಂಭ ಆಗ್ತಾ ಇದೆ. ಕೇಳ್ತಾರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 6:21:21 ನಾದರ್ಜನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಸ್ನೇಹಿತರೆ, ಜಗತ್ತಿಗೆ

ಬೆಳಕು ನೀಡುವಂತಹ ಸೂರ್ಯದೇವನ ಆರಾಧನೆ ನಮ್ಮ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ನಡೆದು ಬಂದಿರುವಂತಹ ಒಂದು ಪದ್ಧತಿ. ಭಾರತದಲ್ಲಿ ಇರುವಂತಹ ಕೆಲವೇ ಕೆಲವು ಅಪರೂಪದ ಸೂರ್ಯ ದೇವಾಲಯಗಳಲ್ಲಿ ಆಂಧ್ರಪ್ರದೇಶದ ಶ್ರೀಕಾಕುಳಂ ಬಳಿಯ ಅರಸವಲ್ಲಿ ಕ್ಷೇತ್ರ ಬಹಳ ಪ್ರಮುಖವಾದಂತಹ ಒಂದು ದೇವಾಲಯ. ಭಕ್ತಿ ಮತ್ತು ವಿಜ್ಞಾನದ ಅದ್ಭುತ ಸಂಗಮವಾಗಿರುವಂತಹ ಈ ಒಂದು ಪುಣ್ಯಕ್ಷೇತ್ರದ ಕುರಿತು ಒಂದಷ್ಟು ಮಾತು ಇಂದಿನ ನಾದಾರ್ಚನೆಯಲ್ಲಿ ಕೇಳ್ತಾರೆ. 101.3 ಕನ್ನಡ ಕಾಮನಬಿಲ್ಲು.

ಕನಕದಾಸರ ಒಂದು ರಚನೆಯನ್ನ ಕೇಳಿ ಬಂದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 6:26 ನೀವು ಕೇಳ್ತಾ ಇದ್ರಿ ನಾದಾರ್ಚನೆ ಕಾರ್ಯಕ್ರಮ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ. ಸ್ನೇಹಿತರೆ, ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಅರಸವಲ್ಲಿಯ ಶ್ರೀ ಸೂರ್ಯನಾರಾಯಣ ಕ್ಷೇತ್ರದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಅರಸವಲ್ಲಿಯ ಈ ಒಂದು ಸುಂದರ ದೇವಾಲಯ ಸುಮಾರು 7ನೇ ಶತಮಾನದಷ್ಟು ಹಳೆಯದಾದಂತಹ ದೇವಾಲಯ. ಕಳಿಂಗ ರಾಜವಂಶದ ರಾಜನಾದಂತಹ ದೇವೇಂದ್ರ ವರ್ಮ ಅನ್ನೋರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳುತ್ತೆ ಇತಿಹಾಸ. ಇಲ್ಲಿನ ಸೂರ್ಯನಾರಾಯಣ ಸ್ವಾಮಿಯ ವಿಗ್ರಹ ಅತ್ಯಂತ ಆಕರ್ಷಕರವಾಗಿರುವಂತಹದ್ದು. ಸ್ವಾಮಿಯು ತನ್ನ ಪತ್ನಿಯರಾದಂತಹ ಉಷಾ ಮತ್ತು ಛಾಯಾದೇವಿಯರ ಜೊತೆಗೆ ನಗುಮುಖದಿಂದ ಭಕ್ತರಿಗೆ ದರ್ಶನವನ್ನು ನೀಡುತ್ತಾನಂತೆ ಈ ಒಂದು ಸ್ಥಳದಲ್ಲಿ. ಕೇಳ್ತಾರೆ, ಇದು 101.3 ಕನ್ನಡ ಕಾಮನಬಿಲ್ಲು. ಈಗ ಮತ್ತೊಂದು ಭಕ್ತಿಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ವಾದಿರಾಜರ ಒಂದು ರಚನೆ ಕೇಳಿ.

ಆಕಾಶವಾಣಿ ಎಫ್ ಎಂ ರೇನ್ಬೋ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ನಾದಾರ್ಚನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 6:43 ಅರಸವಲ್ಲಿಯ ಶ್ರೀ ಸೂರ್ಯನಾರಾಯಣ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಈ ಒಂದು ದೇವಾಲಯದ ಹಿಂದೆ ಒಂದು ಆಸಕ್ತಿದಾಯಕವಾದಂತಹ ಕಥೆ ಇದೆ. ಏನು ಆ ಕಥೆ ಅಂತ ಹೇಳಿದ್ರೆ, ಪುರಾಣಗಳ ಪ್ರಕಾರ ಕಶ್ಯಪ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ಸೂರ್ಯನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇನ್ನೊಂದು ಕಥೆಯ ಪ್ರಕಾರ, ದೇವತೆಗಳ ರಾಜ ಇಂದ್ರನು ಶಿವನ ದರ್ಶನವನ್ನ ಪಡೆಯೋದಕ್ಕೆ ಹೋದಾಗ ನಂದಿಯ ತಡೆಗೆ ಒಳಗಾಗ್ತಾನೆ. ಆ ಒಂದು ಸಂದರ್ಭದಲ್ಲಿ ತನ್ನ ಶಕ್ತಿಯನ್ನ ಮರಳಿ ಪಡೆಯೋದಕ್ಕೆ ಇಂದ್ರ ಈ ಸ್ಥಳದಲ್ಲಿ ಸೂರ್ಯದೇವನನ್ನ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ ಅನ್ನುವಂತಹ ಒಂದು ನಂಬಿಕೆಯೂ ಇದೆ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನ ಪ್ರಸಾರ ಮಾಡ್ತಿದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಮುಡಿ ಬರ್ತಾ ಇದೆ. ಹರ ಹರ ಪುರಹಾರ ಎನ್ನುವಂತಹ ಒಂದು ಭಕ್ತಿಗೀತೆ ಕೇಳ್ತಾರೆ. ಇದು 101.3 ಕನ್ನಡ ಕಾಮನಬಿಲ್ಲು.

ಪ್ರಸನ್ನ ವೆಂಕಟದಾಸರ ರಚನೆಯನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:45 ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ಅರಸವಲ್ಲಿಯ ಶ್ರೀ ಸೂರ್ಯನಾರಾಯಣ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಈ ಒಂದು ದೇವಾಲಯವು ಕಳಿಂಗ ಶೈಲಿಯ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿರುವಂತಹ ದೇವಾಲಯ. ಇಲ್ಲಿನ ಅತಿ ದೊಡ್ಡ ವಿಶೇಷತೆ ಏನು ಅಂತಂದ್ರೆ, ವರ್ಷಕ್ಕೆ 2 ಬಾರಿ ಅಂದರೆ ಮಾರ್ಚ್ ಮತ್ತೆ ಅಕ್ಟೋಬರ್ ತಿಂಗಳುಗಳಲ್ಲಿ ಸೂರ್ಯೋದಯದ ಮೊದಲ ಕಿರಣಗಳು ನೇರವಾಗಿ ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶ ಮಾಡಿ ಸ್ವಾಮಿಯ ಪಾದಗಳನ್ನು ಸ್ಪರ್ಶಿಸುತ್ತವೆ. ಪ್ರಾಚೀನ ಕಾಲದ ಶಿಲ್ಪಿಗಳು ಸೂರ್ಯನ ಚಲನೆಯನ್ನು ಅರ್ಥಕೊಂಡು ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರೋದು ಇಂದಿಗೂ ಸಹ ಆಶ್ಚರ್ಯ ಮೂಡಿಸುತ್ತೆ. ಇನ್ನು ಸೂರ್ಯನನ್ನು ಆರೋಗ್ಯಕಾರಕ ಅಂತ ಹೇಳಿ ಕರೀತಾರೆ. ಅರಸವಲ್ಲಿಯ ಸೂರ್ಯನಾರಾಯಣ ಸ್ವಾಮಿಯನ್ನು ದರ್ಶನ ಮಾಡಿದರೆ ಕಣ್ಣಿನ ತೊಂದರೆಗಳು ಹಾಗೆ ಚರ್ಮದ ಕಾಯಿಲೆಗಳು ಗುಣವಾಗುತ್ತವೆ ಅನ್ನೋ ಒಂದು ನಂಬಿಕೆ ಅನೇಕ ಭಕ್ತರಲ್ಲಿದೆ. ಹಾಗೆ ಇದೇ ಕಾರಣಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಪೂಜೆಯನ್ನು ಮಾಡ್ತಾರೆ. ಹಾಗೆ ರಥಸಪ್ತಮಿ ಇಲ್ಲಿನ ಅತ್ಯಂತ ದೊಡ್ಡ ಹಬ್ಬ. ಹಾಗಾಗಿ ರಥಸಪ್ತಮಿಯ ದಿನದಂದು ಇಂದು ಲಕ್ಷಾಂತರ ಜನರು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತೀನಿ ನಿಮಗಾಗಿ. ಕೇಳ್ತಾರೆ, ಇದು 101.3 ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

ಸಮಯ ಆಗ್ತಾ ಇದೆ 6:45:30 ಸೊಗಸಾದ ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ನಾದಾರ್ಚನೆಯಲ್ಲಿ. ಇದರೊಟ್ಟಿಗೆ ಸ್ನೇಹಿತರೆ, ಅರಸವಲ್ಲಿಯ ಶ್ರೀ ಸೂರ್ಯನಾರಾಯಣ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನೀವು ಏನಾದರೂ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಬೇಕು ಅಂತ ಹೇಳಿದ್ರೆ, ಶ್ರೀಕಾಕುಳಂ ಪಟ್ಟಣದಿಂದ ಕೇವಲ 1-7 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಾಲಯ ಕಂಡುಬರುತ್ತೆ. ರೈಲಿನಲ್ಲಿ ಬರೋರಿಗೆ ಶ್ರೀಕಾಕುಳಂ ರಸ್ತೆ ಹತ್ತಿರದ ನಿಲ್ದಾಣವಾದರೆ, ವಿಮಾನದಲ್ಲಿ ಬರೋರಿಗೆ ವಿಶಾಖಪಟ್ಟಣಂ ಹತ್ತಿರದ ವಿಮಾನ ನಿಲ್ದಾಣವಾಗಿರುತ್ತೆ. ಇನ್ನು ಪ್ರತಿದಿನ ಬೆಳಗ್ಗೆ 6:00 to 12:30, ಹಾಗೆ ಸಂಜೆ 3:30 to 8:00 ಈ ಒಂದು ದೇವಾಲಯ ತೆರೆದಿರುತ್ತೆ. ಹಾಗೆ ಅರಸವಲ್ಲಿಯ ಸೂರ್ಯ ದೇವಾಲಯ ಕೇವಲ ಒಂದು ಧಾರ್ಮಿಕ ಕೇಂದ್ರ ಅಲ್ಲ ಸ್ನೇಹಿತರೆ, ಅದು ನಮ್ಮ ಪೂರ್ವಜರ ವಾಸ್ತುಶಿಲ್ಪದ ಜಾಣ್ಮೆಗೆ ಹಿಡಿದಂತಹ ಒಂದು ಕನ್ನಡಿ. ಮನಸ್ಸಿಗೆ ಶಾಂತಿ ಮತ್ತು ದೇಹಕ್ಕೆ ಚೈತನ್ಯವನ್ನು ನೀಡುವಂತಹ ಈ ಒಂದು ಕ್ಷೇತ್ರಕ್ಕೆ ಒಮ್ಮೆಯಾದರೂ ಸಹ ಭೇಟಿ ನೀಡಲೇಬೇಕು. ಆ ಒಂದು ದೇವಾಲಯ

ಕ್ಕೆ ಭೇಟಿ ನೀಡಿ ಆ ಸೂರ್ಯನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹಾಗೆ ನಿಮ್ಮ ದಿನವು ಆ ಸೂರ್ಯನ ಕಿರಣದಂತೆ ಪ್ರಕಾಶಮಾನವಾಗಿರಲಿ ಅಂತ ಹೇಳ್ತಾ ಮತ್ತೊಂದು ಭಕ್ತಿಗೀತೆಯೊಂದಿಗೆ ಇಂದಿನ ನಾದರ್ಶನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಭಾವಗೀತೆಗಳೊಂದಿಗೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 6:49:34. ಇದೀಗ ಕೇಳಿ ಕನ್ನಡ ಕಾಮನಬಿಲ್ಲಿನಲ್ಲಿ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಆಧುನಿಕ ಸಾಹಿತ್ಯ ಚರಿತ್ರೆಯಲ್ಲಿ ಗೋಪಾಲಕೃಷ್ಣ ಅಡಿಗರ ಸಮಕಾಲೀನರಾಗಿದ್ದವರು, ಬಹಳ ಪ್ರಮುಖ ಹೆಸರು. ಮತ್ತೂರು ಕೃಷ್ಣಮೂರ್ತಿಗಳು ಶಿಕ್ಷಣ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ದೇಶ ವಿದೇಶಗಳಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗೆ ಗಟ್ಟಿ ನೆಲೆಯಿಟ್ಟು ಮಾತನಾಡಿದವರು. ಭಾರತೀಯ ವಿದ್ಯಾಭವನದ ಕೆಲಸವನ್ನ ಮಾಡಿದವರು. ಈ ಎರಡು ಜ್ಞಾನ ಶಾಖೆಗಳು ಒಟ್ಟಿಗೆ ಆಕಾಶವಾಣಿಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದು ಹೀಗೆ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ, ಮತ್ತೂರು ಕೃಷ್ಣಮೂರ್ತಿ ಅವರ ಮಾತುಕತೆಯಿಂದ ಆಯ್ದ ಭಾಗ.
4: ನನಗೆ ಒಂದು ವಿಷಯ ಅನ್ನಿಸ್ತು, ಅನೇಕ ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ತಾ ಇದ್ದೀನಿ, ಪಠ್ಯಪುಸ್ತಕ ಅದನ್ನು ಓದಬೇಕು, ವಿಷಯ ಗ್ರಹಣೆ ಮಾಡ್ಕೋಬೇಕು, ಪರೀಕ್ಷೆ ಬರುತ್ತೆ, ಸಮಯ ಅಧ್ಯಯನ ಮಾಡಬೇಕು, ಇದೆಲ್ಲ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ವಿದ್ಯಾರ್ಥಿಗಳು ಸರಿಯಾಗಿ ಓದೋದಿಲ್ಲ,
3: ರತ್ನ ಭಂಡಾರದಲ್ಲಿ ಎರಡು ಜ್ಞಾನ ಶಾಖೆಗಳ ಮಾತುಕತೆ ಕೇಳಿದಿರಿ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಮತ್ತು ಮತ್ತೂರು ಕೃಷ್ಣಮೂರ್ತಿ ಅವರ ಧ್ವನಿಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಾ ಇದೆ 6:54:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ಮೂಡಿಬರಲಿದೆ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾಃ. ನಿರ್ವಾಚನಾಯೋಗೇನ ಪಶ್ಚಿಮಬಂಗಾಲಸ್ಯ ಫಾಲ್ಟಾ ವಿಧಾನಸಭಾಕ್ಷೇತ್ರೆ ಸಹಾಯಕ ಮತದಾನ ಕೇಂದ್ರಾಣಿ ಸಮೇತ್ಯ ಸರ್ವೇಷು ಪಂಚಾಶೀತ್ಯಧಿಕ ದ್ವಿಶತ ಮತದಾನ ಕೇಂದ್ರೇಷು ಪುನರ್ಮತದಾನಾಯ ಆದೇಶಃ ಪ್ರದತ್ತಃ. ಆಯೋಗೇನ ಉಕ್ತಂ ಯತ್ ಬುಧವಾಸರೆ ಫಾಲ್ಟಾ ವಿಧಾನಸಭಾಕ್ಷೇತ್ರೆ ಬೃಹತ್ ಸಂಖ್ಯಾಯಾಂ ಮತದಾನ ಕೇಂದ್ರೇಷು ಮತದಾನಾವಧೌ ನೈರ್ವಾಚನಿಕಾಪರಾಧಃ ಲೋಕತಾಂತ್ರಿಕ ಪ್ರಕ್ರಿಯಾಯಾಂ ವಿಘ್ನತಾ ಚ ಜಾತಾ. ಅಸ್ಯ ಮಾಸಸ್ಯ ಏಕವಿಂಶತಿ ದಿನಾಂಕೆ ಸರ್ವೇಷು ಮತದಾನ ಕೇಂದ್ರೇಷು ಪ್ರಾತಃ ಸಪ್ತವಾದನಾದಾರಭ್ಯ ಸಾಯಂ ಷಡ್ವಾದನಂ ಯಾವತ್ ನೂತನ ಮತದಾನಂ ಭವಿಷ್ಯತಿ. ಮತಗಣನಾ ಮೈ ಮಾಸಸ್ಯ ಚತುರ್ವಿಂಶತಿ ದಿನಾಂಕೆ ಭವಿಷ್ಯತಿ. ಪಶ್ಚಿಮ ಬಂಗಾಳೆ ದಕ್ಷಿಣ ಚತುರ್ವಿಂಶತಿ ಪರಗನಾ ಜನಪದಸ್ಯ ಪಂಚದಶ ಮತದಾನ ಕೇಂದ್ರೇಷು ಹ್ಯಃ ಜಾತೆ ಪುನರ್ಮತದಾನೆ ಪ್ರಾಯಃ 90% ಯಾವತ್ ಮತದಾನಂ ಜಾತಂ. ದ್ವಯೋಃ ವಿಧಾನಸಭಾಕ್ಷೇತ್ರಯೋಃ ಪುನರ್ಮತದಾನಂ ಶಾಂತಿಪೂರ್ಣರೀತ್ಯಾ ಸಂಪನ್ನತಾಂಗತಂ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
4: ಎದೆಯ ಸಣ್ಣ ತೆರೆಯ ಧಾರಾವಾಹಿ ನೆನಪು,
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
2: ನೆನಪುಗಳ ಮಾತು ಮಧುರ
3: ಪ್ರತಿದಿನ 12:05-10 ಕೇಳಿ ನವಿಲುಗರಿ.
4: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಳಿಯ ಇಟ್ಟಂತಿದೆ.
1: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
4: ಹಾಡದ ಹಾಡೊಂದನು ನಾಲಿಗೆಯು ತಾನಾಗ ನುಡಿದಂತಿದೆ.
1: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz.
5: ಸಮಯ 7:04:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ, ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ 100 ಹಾಸಿಗೆಗಳ ನೌಕರರ ರಾಜ್ಯ ವಿಮಾ ನಿಗಮದ ನೂತನ ಆಸ್ಪತ್ರೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 10:30 ಉದ್ಘಾಟಿಸಲಿದ್ದಾರೆ. ಬಳ್ಳಾರಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುವ 100 ಹಾಸಿಗೆ ಇಎಸ್ಐಸಿ ಆಸ್ಪತ್ರೆಗೆ ಸಚಿವರು ವರ್ಚುವಲ್ ವೇದಿಕೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ

0: ಧೀರಜ್ ಮುನಿರಾಜು ಭಾಗವಹಿಸಲಿದ್ದಾರೆ. ಆರ್ಥಿಕ ಇಲಾಖೆ ವಿವಿಧ 24,300 ಹುದ್ದೆಗಳ ಭರ್ತಿಗೆ ಮಂಜೂರಾತಿ ನೀಡಿದೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನೂತನ ಕರ್ನಾಟಕ ಪ್ರಗತಿ ಪೋರ್ಟಲ್ ಹಾಗೂ ಕೈಪಿಡಿ ಬಿಡುಗಡೆಗೊಳಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗದೆ ಬಾಕಿ ಉಳಿದ 32,132 ಹುದ್ದೆಗಳಿವೆ. ಕೆಲ ಇಲಾಖೆಗಳಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಪರಿಷ್ಕರಣೆ ಬಾಕಿ ಇದೆ, ಶೀಘ್ರ ನೇಮಕಾತಿ ಅಧಿಸೂಚನೆ ಹೊರಡಲಿದೆ ಎಂದರು. ಕಚ್ಚಾ ರೇಷ್ಮೆ ಉತ್ಪಾದಿಸುವಲ್ಲಿ ಕರ್ನಾಟಕ ದೇಶಕ್ಕೆ ಮೊದಲ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಓಕುಳಿಪುರಂನಲ್ಲಿ 666.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ರೇಷ್ಮೆ ಹಾಗೂ ಖನಿಜ ಭವನದ ಶಂಕುಸ್ಥಾಪನೆ ನೆರವೇರಿಸಿ ಈ ರೇಷ್ಮೆ ಪೋರ್ಟಲ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ರೇಷ್ಮೆ ಕೃಷಿ ಆಧರಿಸಿ ರಾಜ್ಯದ 150,000 ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ರೇಷ್ಮೆ ತೋಟಗಾರಿಕೆ ಪಶು ಸಂಗೋಪನೆಯತ್ತ ಯುವ ಕೃಷಿಕರನ್ನು ಸೆಳೆಯಲು ವೈಜ್ಞಾನಿಕ ಹಾಗೂ ಲಾಭದಾಯಕ ಕೃಷಿ ಕೈಗೊಳ್ಳಲು ತರಬೇತಿ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಹಾಲು ಉತ್ಪಾದನೆಯಲ್ಲಿ ರಾಜ್ಯ ದೇಶಕ್ಕೆ 2ನೇ ಸ್ಥಾನ ಹಾಗೂ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಅಂದಾಜು 60,000 ಎಕರೆ ಪ್ರದೇಶದಲ್ಲಿ ಥಾಮ್ಸನ್ ಸೀಡ್ಲೆಸ್, ಸೊನಾಟಾ ಸೇರಿದಂತೆ ಇತರೆ ತಳಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ಮೌಲ್ಯವರ್ಧಿತ ಉತ್ಪನ್ನವಾಗಿ ಒಣದ್ರಾಕ್ಷಿ ಸಹ ತಯಾರಿಸಲಾಗುತ್ತಿದೆ. ವಿಜಯಪುರ ದ್ರಾಕ್ಷಿಗೆ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆ ಅಗತ್ಯವಿದೆ. ರಾಷ್ಟೀಯ ತೋಟಗಾರಿಕೆ ಮಂಡಳಿ ನಿರ್ದೇಶಕ ಭೀಮ್ಸೇನ್ ಕೋಕರೆ ಜಿಐ ಟ್ಯಾಗ್ ಮಾನ್ಯತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಗತಿಪರ ರೈತರು 0.5 ಎಕರೆ ಹಿಡ್ಕೊಂಡು 100-125 ಎಕರೆ ವರೆಗೂ ಇವತ್ತು ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಥಾಮ್ಸನ್ ಸೀಡ್ಲೆಸ್ ಅಂತೇಳಿ ಒಂದು ವರೈಟಿ, ಅದನ್ನ ನಾವು ಹೆಚ್ಚಾಗಿ ಬೆಳೀತಾ ಇದೀವಿ. ಸೋನಾಕ ಇರಬಹುದು, ಮಾಣಿಕ್ ಚಮನ್ ಇರಬಹುದು, ಮ್ಯೂಟೇಷನ್ ಆದ ತಳಿಗಳು ಬಂದಿದಾವೆ. ಅವು ಒಣ ದ್ರಾಕ್ಷಿಗೆ ಸೂಕ್ತವಾದ ತಳಿಗಳು. ಹೆಚ್ಚು ಪ್ರಾಮುಖ್ಯ ಅಂದ್ರೆ ಥಾಮ್ಸನ್ ಸೀಡ್ಲೆಸ್ ಒಣ ದ್ರಾಕ್ಷಿ ಸಲುವಾಗಿ ಜಗತ್ತಿನಾದ್ಯಂತ ಅದನ್ನ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಭಾರತ ದೇಶದಲ್ಲಿ ಅತ್ಯುತ್ತಮ ಒಣ ದ್ರಾಕ್ಷಿ ಬೆಳೆಯುವುದಂದ್ರೆ ಬಿಜಾಪುರ ಜಿಲ್ಲೆ. ಒಣ ದ್ರಾಕ್ಷಿ ಎನರ್ಜಿ ಬೂಸ್ಟ್ ಮಾಡುತ್ತೆ, ಚಿಕ್ಕ ಮಕ್ಕಳಿಗಿರ್ಬಹುದು, ಸ್ಪೋರ್ಟ್ಸ್ ಮನ್ಗಿರ್ಬಹುದು, ವಯಸ್ಸಾದವ್ರಿಗಿರ್ಬಹುದು. ಒಣ ದ್ರಾಕ್ಷಿಗೆ ಜಿಐ ಟ್ಯಾಗ್, ಅದನ್ನು ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಭಾರತ ಸರ್ಕಾರದವರು ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಕೆಟಿಂಗ್ ಸಲುವಾಗಿ ಬಹಳ ಹೆಲ್ಪ್ ಆಗುತ್ತೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜಿಲ್ಲಾಧಿಕಾರಿ ಸಂಗಪ್ಪ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮತ ಎಣಿಕೆಗೆ ಒಟ್ಟು 14 ಮೇಜುಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ 2 ಮತಗಳು ಹಾಲಿ ಶಾಸಕ ಕಾಂಗ್ರೆಸ್ ಪಕ್ಷದ ಟಿಡಿ ರಾಜೇಗೌಡ ಅವರ ಖಾತೆಗೆ ಸೇರ್ಪಡೆಯಾಗಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ವತಿಯಿಂದ ಇಂದು ಮಧ್ಯಾಹ್ನ 2 ಗಂಟೆಯಿಂದ 5:00 ವರೆಗೆ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆಗಳು ನಡೆಯಲಿವೆ. ಶಿವಮೊಗ್ಗ ನಗರದ ಒಟ್ಟು 12 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು 4,577 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದು ಪ್ರಭಾರಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ತಿಳಿಸಿದ್ದಾರೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ

ರುದ್ರಣ್ಣ ಹರ್ತಿಕೋಟೆ ಮಾರ್ಗದರ್ಶನ ಮಾಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ವಲಯದ ಜೋಳದ ರಾಶಿ ಗುಡ್ಡದಲ್ಲಿ ಕಾಡ್ಗಿಜ್ಜು ಹಬ್ಬಿದ ಹಿನ್ನೆಲೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸಿದ್ದಾರೆ ಎಂದು ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೌಶಿಕ್ ದಳವಾಯಿ ತಿಳಿಸಿದ್ದಾರೆ. ಪ್ರಾಣಿ ಪಕ್ಷಿಗಳ ಜೀವಹಾನಿಯಾದ ಬಗ್ಗೆ ಯಾವುದೇ ವರದಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊಟ್ಟಿಗೆಗೊಲ್ಲಹಳ್ಳಿ, ಕೋಳಿಹಳ್ಳಿ, ಭೈರಸಂದ್ರ, ಹುಲ್ಲೇನಹಳ್ಳಿ, ತಿಮ್ಮೇಗೌಡನಪಾಳ್ಯ ಗ್ರಾಮಗಳ ಸುತ್ತಮುತ್ತ ಮರಣ ಹೊಂದಿದ ನವಿಲುಗಳ ದೇಹದಲ್ಲಿ H5N1 ಏವಿಯನ್ ಇನ್ಫ್ಲೂಯೆನ್ಸಾ ದೃಢಪಟ್ಟಿದೆ. ಭೋಪಾಲ್ನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿಷಾದ್ ಪ್ರಯೋಗಾಲಯ ವೈರಾಣು ಸೋಂಕನ್ನು ದೃಢಪಡಿಸಿದೆ. ತುಮಕೂರು ಜಿಲ್ಲಾಧಿಕಾರಿ ವೈರಸ್ ನಿಯಂತ್ರಣ ಕ್ರಮಗಳ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ತುಂಗಭದ್ರಾ ಜಲಾಶಯಕ್ಕೆ ಇಂದು ಬೆಳಗ್ಗೆ 9 ಗಂಟೆಗೆ ಜಲಸಂಪನ್ಮೂಲ ಖಾತೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಲಿದ್ದಾರೆ. ಜಲಾಶಯಕ್ಕೆ ನೂತನವಾಗಿ ಅಳವಡಿಸಲಾಗುತ್ತಿರುವ ಕ್ರಸ್ಟ್ಗೇಟ್ ಕಾಮಗಾರಿಯನ್ನು ಪರಿವೀಕ್ಷಿಸಲಿದ್ದಾರೆ. ಬಳಿಕ 11:30ಕ್ಕೆ ರಾಯಚೂರು ಜಿಲ್ಲೆ ಸಿಂಧನೂರಿಗೆ ತೆರಳಲಿದ್ದಾರೆ. 1923ರಲ್ಲಿ ಚೆನ್ನೈನಲ್ಲಿ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ದೇಶದಲ್ಲಿ ಪ್ರಥಮ ಬಾರಿಗೆ May 1 ಕಾರ್ಮಿಕ ದಿನವಾಗಿ ಆಚರಿಸಿತ್ತು ಎಂದು ಕಲಬುರಗಿ ಜಿಲ್ಲೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀನಿವಾಸ್ ನವಲೆ ತಿಳಿಸಿದ್ದಾರೆ. ಶಹಾಬಾದ್ ರಸ್ತೆಯ ನಂದೂರು ಶ್ರೀ ವೆಂಕಟೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದುಡಿಮೆಗೆ 8 ಗಂಟೆ, ಮನೋರಂಜನೆಗೆ 8 ಗಂಟೆ ಹಾಗೂ ವಿಶ್ರಾಂತಿಗೆ 8 ಗಂಟೆ ಎಂಬ ತತ್ವವನ್ನು ಕಾರ್ಮಿಕ ದಿನಾಚರಣೆ ಪ್ರತಿಪಾದಿಸುತ್ತದೆ ಎಂದರು. ಜೈನ ಸಮಾಜದ ಪ್ರತಿನಿಧಿ ಮಂಡಳಿ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ಬಿಝಡ್ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಜೈನ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಸಲ್ಲಿಸಿದೆ. ಮಹೇಂದ್ರ ಸಿಂಘಿ ಅವರು ಸಚಿವರಿಗೆ ಮನವಿ ಸಲ್ಲಿಸಿ ಜೈನ ಸಮಾಜದ ಸ್ಥಾನಕ ಮಂದಿರ ಹಾಗೂ ತೇರಾಪಂಥ ಸಭಾಭವನಗಳಲ್ಲಿ ನಡೆಯುವ ಧಾರ್ಮಿಕ ಪಾಠಶಾಲೆಗಳಲ್ಲಿ ಸೇವೆ ಸಲ್ಲಿಸುವವರಿಗೆ 6,000 ರೂಪಾಯಿ ಗೌರವಧನ ನೀಡುವಂತೆ ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು.

0: ಅಂತರಾಳದ ಮಂಥನಗಳಿಗೆ ಚೇತನ ಭಾವಸ್ಪಂದನ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಹೌದು ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ 7:15 ನೀವು ಭಾವಗೀತೆಗಳನ್ನ ಕೇಳಬಹುದು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಸಮಯ ಆಗ್ತಾ ಇದೆ 7:17 ಭಾವಸ್ಪಂದನ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಹೊತ್ತಿದು. ಸ್ನೇಹಿತರೆ, ಇಂದಿನ ಓಟದ ಬಜೆಟ್ನಲ್ಲಿ ನಾವು ಆರೋಗ್ಯದ ಬಗ್ಗೆ ಎಷ್ಟು ಗಮನ ಕೊಡ್ತಿದ್ದೀವಿ? ಬದಲಾಗ್ತಿರುವಂತಹ ಒಂದು ಜೀವನ ಶೈಲಿ ಹಾಗೆ ಆಹಾರ ಪದ್ಧತಿಯಿಂದಾಗಿ ಇಂದು ನಮಗೆ ಗೊತ್ತಿಲ್ಲದಂತೆ ಹಲವು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡ್ತಿವೆ. ಸಾಮಾನ್ಯವಾಗಿ ನಾವು ವಿಟಮಿನ್ ಡಿ ಅಥವಾ B12 ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ದೇಹದ 300 ಹೆಚ್ಚು ಜೀವರಾಸಾಯನಿಕ ಕ್ರಿಯೆಗಳಿಗೆ ಕಾರಣವಾಗುವಂತಹ ಮೆಗ್ನೀಷಿಯಂ ಎನ್ನುವಂತಹ ಒಂದು ಅದ್ಭುತ ಖನಿಜದ ಬಗ್ಗೆ ಯಾರೂ ಸಹ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ದೇಹ ಇದನ್ನು ಸ್ವತಃ ಉತ್ಪಾದನೆ ಮಾಡೋದಿಲ್ಲ, ಹಾಗಾಗಿ ನಾವು ತಿನ್ನುವಂತಹ ಆಹಾರದ ಮೂಲಕನೇ ಇದನ್ನು ಪಡೆಯೋದು ಅನಿವಾರ್ಯವಾಗಿದೆ. ಹಾಗಾಗಿ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ಮೆಗ್ನೀಷಿಯಂ ಕೊರತೆಯಿಂದ ಉಂಟಾಗುವಂತಹ ಒಂದು ಸಮಸ್ಯೆಗಳೇನು, ಹಾಗೆ ಇದಕ್ಕೆ ಪರಿಹಾರವೇನು, ಈ ಕುರಿತು ಒಂದಷ್ಟು ಮಾತು ಕೇಳ್ತಾರೆ 101.3 ಕನ್ನಡ ಕಾಮನವಿಲ್ಲು. ಈಗ ಸೊಗಸಾದ ಒಂದು ಭಾವಗೀತೆ ಮೂಡಿ ಬರ್ತಾ ಇದೆ, ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ, ಸಿ ಅಶ್ವಥ್ ಅವರ ದನಿಯಲ್ಲಿ. ಆಕಾಶದ ನೀಲಿಯಲ್ಲಿ ಕೇಳಿ.

0: ಖಂಡಿತ ಸ್ತ್ರೀ ಅಂದರೆ ಅಷ್ಟೇ ಸಾಕಾಗಲ್ಲ, ಸ್ತ್ರೀ ಅಂದರೆ ಒಂದು ಶಕ್ತಿ. ಯಾಕೆ ಸಮಯ ಆಗ್ತಾ ಇದೆ 7:23. ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲು
1: ಆಕಾಶವಾಣಿ.
0: ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ನಿಮ್ಮ ನೆಚ್ಚಿನ ಭಾವಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಸ್ನೇಹಿತರೆ. ಹಾಗೆ ಇಂದಿನ ಭಾವಸ್ಪಂದನದಲ್ಲಿ ಮೆಗ್ನೀಷಿಯನ್ ಕೊರತೆಯಿಂದ ಉಂಟಾಗುವಂತಹ ಒಂದು ಸಮಸ್ಯೆಗಳ ಕುರಿತು ನಾವು ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ದೇಹಕ್ಕೆ ಮೆಗ್ನೀಷಿಯಂ ಅನ್ನೋದು ಎಷ್ಟು ಮುಖ್ಯ ಅನ್ನೋದರ ಕುರಿತು ಸಹ ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನಿಮಗೆ ಸದಾ ಆಯಾಸ ಆಗ್ತಿದೆಯಾ, ಅಥವಾ ಸರಿಯಾಗಿ ನಿದ್ದೆ ಮಾಡಿದ್ರೂ ಸುಸ್ತು ಕಾಡ್ತಿದೆಯಾ? ಹಾಗಿದ್ರೆ ನಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಕೊರತೆ ಇರಬಹುದು ಅಂತ ಹೇಳ್ತಾರೆ. ನಮ್ಮ ದೇಹದ ಒಂದು ಶಕ್ತಿಯ ಮೂಲವಾದಂತಹ ಒಂದು ATP ಉತ್ಪಾದನೆ ಆಗೋದಕ್ಕೆ ಮೆಗ್ನೀಷಿಯಂ ಅತ್ಯಗತ್ಯ. ಇದು ಇಲ್ಲದೆ ಹೋದರೆ ನಮ್ಮ ಅಂಗಾಂಗಗಳು ಶಕ್ತಿಯನ್ನು ಸಂಗ್ರಹ ಮಾಡೋದಕ್ಕೆ ಕಷ್ಟಪಡುತ್ತವೆ. ಅಷ್ಟೇ ಅಲ್ಲ, ಸ್ನಾಯುಗಳ ಸೆಳೆತ, ನಡುಕ ಅಥವಾ ಪದೇ ಪದೇ ಕಾಲು ಹಿಡಿದಂತಾಗೋದು ಕೂಡ ಮೆಗ್ನೀಷಿಯಂ ಕೊರತೆಯ ಪ್ರಮುಖ ಲಕ್ಷಣಗಳು ಅಂತ ಹೇಳ್ತಾ ಸಿ ಅಶ್ವಥ್ ಅವರ ದನಿಯಲ್ಲಿ ಮತ್ತೊಂದು ಗೀತೆಯನ್ನು ಪ್ರಸಾರ ಮಾಡ್ತಿದ್ದೀವಿ. GS ಶಿವರದ್ರಪ್ಪ ಅವರ ಒಂದು ರಚನೆಯ ಈ ಒಂದು ಹಾಡು ಮೂಡಿ ಬರ್ತಾ ಇದೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕೇಳಿ.

ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸೊಗಸಾದ ಭಾವಗೀತೆಯನ್ನು ಕೇಳಿ ಬಂದರೆ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:46 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ, ಕನ್ನಡ ಕಾಮನವಿಲನ್ನ ಕೇಳ್ತಾ ಇದ್ದೀವಿ. ಸ್ನೇಹಿತರೆ, ಇನ್ನು ಮೆಗ್ನೀಷಿಯಂ ಕೊರತೆಯ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನಮ್ಮ ಹೃದಯದ ಬಡಿತ ಲಯಬದ್ಧವಾಗಿರೋದಕ್ಕೆ ಮೆಗ್ನೀಷಿಯಂ ಬೇಕೇ ಬೇಕು. ಇದರ ಕೊರತೆಯಾದಾಗ ಹೃದಯ ಬಡಿತ ಅಸಹಜವಾಗಬಹುದು. ಇದು ಮುಂದೆ ದೊಡ್ಡ ಹೃದಯ ಸಂಬಂಧಿ ಸಮಸ್ಯೆಗಳಿಗೂ ಸಹ ದಾರಿ ಮಾಡಿಕೊಳ್ಬಹುದು. ಇನ್ನು ಮೂಳೆಗಳಂದ್ರೆ ಕೇವಲ ಕ್ಯಾಲ್ಶಿಯಂ ಮಾತ್ರ ಅಲ್ಲ, ದೇಹದಲ್ಲಿರುವಂತಹ 50%ಕ್ಕಿಂತ ಹೆಚ್ಚು ಮೆಗ್ನೀಷಿಯಂ ಮೂಳೆಗಳಲ್ಲಿಗೆ ಸಂಗ್ರಹವಾಗುತ್ತೆ. ಹಾಗಾಗಿ ಆಸ್ಥಿಯೋಫೋರೆಸಿಸ್ ಅಥವಾ ಮೂಳೆ ಸವಕಳಿಯಂತಹ ಒಂದು ಸಮಸ್ಯೆಯನ್ನು ತಡೆಗಟ್ಟೋದಕ್ಕೆ ಮೆಗ್ನೀಷಿಯಂ ಸೇವನೆ ಬಹಳನೇ ಮುಖ್ಯ. ಇನ್ನು ನಾವು ಸೇವನೆ ಮಾಡುವಂತಹ ಯಾವ ಯಾವ ಆಹಾರಗಳಲ್ಲಿ ಮೆಗ್ನೀಷಿಯಂ ಇದೆ, ಈ ವಿಷಯದ ಕುರಿತು ಮತ್ತೆ ಮಾತನ್ನು ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ. ಮುಂದೆ ಸರಿಯಾಗಿ 7:35 ವಾರ್ತೆಗಳು, ವಾರ್ತೆಗಳ ನಂತರ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ.

ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರು ಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯ ವೀಕ್ಷಕರು ಮತ್ತು ರಿಟರ್ನಿಂಗ್ ಅಧಿಕಾರಿಗಳ ವರದಿಯ ಆಧಾರದ ಮೇಲೆ ಚುನಾವಣಾ ಆಯೋಗ ಈ ಮರು ಮತದಾನಕ್ಕೆ ಆದೇಶಿಸಿತ್ತು. ಈ ಮೊದಲು ಏಪ್ರಿಲ್ 29ರಂದು ನಡೆದ ಎರಡನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಈ ಮತಗಟ್ಟೆಗಳಲ್ಲಿ ಅಕ್ರಮಗಳು ನಡೆದಿದ್ದವು. ಇದೇ ವೇಳೆ ಪಶ್ಚಿಮ ಬಂಗಾಳ ಸೇರಿದಂತೆ ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಅಸ್ಸಾಂನ 126, ಕೇರಳದ 140 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಏಪ್ರಿಲ್ 9ರಂದು ಮತದಾನ ನಡೆದಿತ್ತು. ಹಾಗೆಯೇ ತಮಿಳುನಾಡಿನ 234 ಕ್ಷೇತ್ರಗಳಿಗೆ ಮತ್ತು ಪಶ್ಚಿಮ ಬಂಗಾಳದ ಮೊದಲ ಹಂತದ 152 ಸ್ಥಾನಗಳಿಗೆ ಏಪ್ರಿಲ್ 23ರಂದು ಮತದಾನವಾಗಿತ್ತು. ಪಶ್ಚಿಮ ಬಂಗಾಳದ ಎರಡನೇ ಹಂತದ 142 ಕ್ಷೇತ್ರಗಳಿಗೆ ಏಪ್ರಿಲ್ 29ರಂದು ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿತು. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಿರ್ದೇಶಿಸಿದೆ. ಈ ನಿರ್ಧಾರವನ್ನು ಪ್ರಶ್ನಿಸಿದ್ದ ತೃಣಮೂಲ ಕಾಂಗ್ರೆಸ್ಗೆ ಈ ತೀರ್ಪು ಹಿನ್ನಡೆಯಾಗಿದೆ.

0: ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗಿ ಸಂಜೆ 5 ಗಂಟೆಗೆ ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019 ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ದೇಶದ ಸಶಸ್ತ್ರ ಪಡೆಗಳ ಶೌರ್ಯ ಕೇವಲ ಯುದ್ಧ ಭೂಮಿಗೆ ಸೀಮಿತವಾಗದೆ ವಿಪತ್ತುಗಳ ಸಂದರ್ಭಗಳಲ್ಲಿಯೂ ಜನರಿಗೆ ಸಹಾಯವನ್ನು ನೀಡುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದ ಮುನ್ನ ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಸೈನಿಕರ ಅಪ್ರತಿಮ ಶೌರ್ಯ ಆಪರೇಷನ್ ಸಿಂಧೂರನ್ನು ಭಾರತದ ಸೇನಾ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವನ್ನಾಗಿ ಮಾಡಿದೆ ಎಂದು ಶ್ಲಾಘಿಸಿದ್ದಾರೆ. ದೇಶ ಮೊದಲು, ಸ್ವಾರ್ಥಕ್ಕಿಂತ ಸೇವೆ ಮಿಗಿಲು ಎಂಬ ಅವರ ನೀತಿಯು ಪ್ರಾಚೀನ ಕಾಲದಿಂದ ಇಂದಿನ ಕಾರ್ಯಾಚರಣೆಗಳವರೆಗೆ ಭಾರತದ ಮಿಲಿಟರಿ ಸಂಪ್ರದಾಯಗಳನ್ನು ವ್ಯಾಖ್ಯಾನಿಸುತ್ತಲೇ ಇದೆ ಎಂದು ಅವರು ಹೇಳಿದರು. ಸಶಸ್ತ್ರ ಪಡೆಗಳು ಯುದ್ಧಭೂಮಿಯಲ್ಲಿ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಪೀಡಿತ ಜನರಿಗೆ ಸೇವೆ ಸಲ್ಲಿಸುವಲ್ಲಿ ಧೈರ್ಯವನ್ನು ಪ್ರದರ್ಶಿಸಿವೆ ಎಂದು ರಕ್ಷಣಾ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ನೇಮಕಗೊಂಡ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಮತ್ತು ಡಾ ಜೋರಾಮ್ ಅನಿಯಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿಯವರು, ಅವರ ಅನುಭವ ಮತ್ತು ವಿವಿಧ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯು ನೀತಿ ನಿರೂಪಣೆಯನ್ನು ಹೆಚ್ಚು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಅವರ ಕೊಡುಗೆಗಳು ವಿವಿಧ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಚಿವಾಲಯ ಡಾ ಬಾಲಸುಬ್ರಹ್ಮಣ್ಯಂ ಮತ್ತು ಡಾ ಅನಿಯಾ ಅವರ ನೇಮಕಾತಿಯ ಬಗ್ಗೆ ಗೆಜೆಟ್ ಅಧಿಸೂಚನೆಯ ಮೂಲಕ ತಿಳಿಸಿದೆ. ದೇಶದ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಆಧುನೀಕರಿಸುವ ನಿಟ್ಟಿನಲ್ಲಿ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ನಿನ್ನೆ ಸ್ವದೇಶಿ ತಂತ್ರಜ್ಞಾನದ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅನ್ನು ಉದ್ಘಾಟಿಸಿದರು. ದೂರಸಂಪರ್ಕ ಇಲಾಖೆಯ ಸಿ.ಡಾಟ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಗೃಹ ಸಚಿವಾಲಯದ ಸಹಯೋಗದಲ್ಲಿ ಈ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಲೋಕಾರ್ಪಣೆಯ ಅಂಗವಾಗಿ ನಿನ್ನೆ ಮಧ್ಯಾಹ್ನ ದೇಶಾದ್ಯಂತ ಯಶಸ್ವಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗಿದ್ದು, ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಸೈರನ್ ಶಬ್ದದೊಂದಿಗೆ ತುರ್ತು ಎಚ್ಚರಿಕೆ ಸಂದೇಶಗಳನ್ನು ರವಾನಿಸಲಾಯಿತು. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಈ ವ್ಯವಸ್ಥೆಯು ಲಕ್ಷಾಂತರ ಜನರಿಗೆ ಕ್ಷಣಾರ್ಧದಲ್ಲಿ ಭೌಗೋಳಿಕ ಆಧಾರಿತ ಎಚ್ಚರಿಕೆಗಳನ್ನು ತಲುಪಿಸುವ ಮೂಲಕ ವಿಪತ್ತು ನಿರ್ವಹಣೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದೆ ಎಂದರು. ಸಾಂಪ್ರದಾಯಿಕ ಎಸ್ಎಂಎಸ್ ವ್ಯವಸ್ಥೆಗಿಂತ ವೇಗವಾಗಿರುವ ಈ ತಂತ್ರಜ್ಞಾನ ನೆಟ್ವರ್ಕ್ ದಟ್ಟಣೆಯ ನಡುವೆಯೂ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ದಿಢೀರ್ ಪ್ರವಾಹ ಅಥವಾ ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಎಚ್ಚರಿಕೆ ನೀಡುವ ಮೂಲಕ ನಾಗರಿಕರ ಸುರಕ್ಷತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದಿನಿಂದ ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದು, ಈ ಪ್ರವಾಸ ಈ ತಿಂಗಳ 10 ಮುಂದುವರಿಯಲಿದೆ. ಇಂದು ಬೆಳಗ್ಗೆ ಸಚಿವರು ಜಮೈಕಾದ ಕಿಂಗ್ಸ್ಟನ್ ತಲುಪಿದ್ದಾರೆ. ಈ ಮೂರು ದೇಶಗಳು ಗಿರ್ಮಿಟಿಯಾ ಸಮುದಾಯದ ಉಪಸ್ಥಿತಿಯಿಂದಾಗಿ ಭಾರತದೊಂದಿಗೆ ವಿಶೇಷ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧಗಳನ್ನು ಹೊಂದಿವೆ.

ಈ ಭೇಟಿಯ ಅವಧಿಯಲ್ಲಿ ಸಚಿವ ಡಾ ಜಯಶಂಕರ್ ಈ ರಾಷ್ಟ್ರಗಳ ಪ್ರಮುಖ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ಸಚಿವರೊಂದಿಗೆ ನಡೆಸುವ ಚರ್ಚೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಎಲ್ಲ ಆಯಾಮಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳು ಒಳಗೊಂಡಿರಲಿವೆ. ಈ ಭೇಟಿಯು ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಹಾಗೂ ಟೊಬ್ಯಾಕೋ ದೇಶಗಳೊಂದಿಗೆ ಭಾರತದ ಸಹಕಾರದ ವೇಗವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿತು. ಮುಂಬೈ ಇಂಡಿಯನ್ಸ್ ತಂಡ ನೀಡಿದ್ದ 160 ರನ್ಗಳ ಗುರಿ ಬೆನ್ನತ್ತಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ 18.1 ಓವರ್ಗಳಲ್ಲಿ 2 ವಿಕೆಟ್ಗಳ ನಷ್ಟಕ್ಕೆ 160 ರನ್ ಗಳಿಸಿತು. ಇದಕ್ಕೂ ಮೊದಲು ಮುಂಬೈ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿತ್ತು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರುಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ NEET UG. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಮುಂಬೆಳಗನೇಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
4: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 7:20:20. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮೆಗ್ನೀಷಿಯಂ ಕೊರತೆಯಿಂದ ಆಗುವಂತಹ ಕೆಲವೊಂದು ಸಮಸ್ಯೆಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಮೆಗ್ನೀಷಿಯಂ ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಮನಸ್ಥಿತಿಯ ಮೇಲೂ ಸಹ ಪ್ರಭಾವ ಬೀರುತ್ತೆ. ಇದು ನಮ್ಮ ನರವೈಜ್ಞಾನಿಕ ಮಾರ್ಗಗಳ ಜೊತೆಗೆ ಸಹಕರಿಸಿ ಮೆದುಳು ಶಾಂತವಾಗಿರುವಂತೆ ನೋಡಿಕೊಳ್ಳುತ್ತೆ. ಹಾಗೆ ದೇಹದಲ್ಲಿ ಮೆಗ್ನೀಷಿಯಂ ಮಟ್ಟ ಕಡಿಮೆಯಾದಾಗ ಆತಂಕ, ಅತಿಯಾದ ಒತ್ತಡ, ಹಾಗೆ ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳು ಸಹ ಕಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾನಸಿಕ ನೆಮ್ಮದಿಯ ದೃಷ್ಟಿಯಿಂದಲೂ ಸಹ ಈ ಖನಿಜದ ಕಡೆಗೆ ನಾವು ಗಮನ ಹರಿಸಲೇಬೇಕು. ಹಾಗಾದರೆ ಯಾವ ಯಾವ ತರಕಾರಿಗಳಲ್ಲಿ ಈ ಒಂದು ಮೆಗ್ನೀಷಿಯಂ ಹೆಚ್ಚಾಗಿರುತ್ತೆ, ಈ ಕುರಿತು ಮುಂದೆ ಹೇಳ್ತೀವಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಬಿಆರ್ ಛಾಯಾ ಅವರ ದನಿಯಲ್ಲಿ ಮುಂಗಾರಿನ ಅಭಿಷೇಕಕ್ಕೆ ಸೊಗಸಾದಂತಹ ಒಂದು ಭಾವಗೀತೆಯನ್ನು ಕೇಳಿ ಬಂದ್ವಿ. ಜಿ ಎಸ್ ಶಿವರುದ್ರಪ್ಪ ಅವರೊಂದು ರಚನೆಯಾಗಿತ್ತು. ಇದು ಸಮಯ ಆಗ್ತಾ ಇದೆ 7:52 ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್ ಆಫ್ ಎಂ ರೈನ್ಬೋ. ಮೆಗ್ನೀಷಿಯಂ ಕೊರತೆಯಿಂದ ಉಂಟಾಗುವಂತಹ ಸಮಸ್ಯೆಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು ಸ್ನೇಹಿತರೆ. ಮೆಗ್ನೀಷಿಯಂ ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲ, ಮಾನಸಿಕ ಆರೋಗ್ಯಕ್ಕೂ ಸಹ ಬೇಕಿರುವಂತಹ ಒಂದು ಖನಿಜಾಂಶ. ಹಾಗಾದರೆ ಈ ಕೊರತೆ ಯಾಕೆ ಉಂಟಾಗುತ್ತೆ? ಮುಖ್ಯವಾಗಿ ಸಂಸ್ಕರಿಸಿದಂತಹ ಆಹಾರಗಳ ಸೇವನೆ, ಹಾಗೆ ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಅಥವಾ ಕೆಲವು ದೀರ್ಘಕಾಲದ ಔಷಧಿಗಳ ಬಳಕೆಯಿಂದ ದೇಹ ಮೆಗ್ನೀಷಿಯಂ ಹೀರಿಕೊಳ್ಳುವಂತಹ ಒಂದು ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹಸಿರೆಲೆಯುಕ್ತಂತಹ ತರಕಾರಿಗಳು, ಧಾನ್ಯಗಳು, ಬೀಜಗಳು

ಹಾಗೆ ಬಾಳೆಹಣ್ಣಿನಂತಹ ಪೌಷ್ಟಿಕ ಆಹಾರಗಳನ್ನು ನಾವು ನಿತ್ಯ ಸೇವನೆ ಮಾಡಬೇಕಾಗತ್ತೆ. ಇನ್ನು ಬೀಜಗಳು ಅಂದರೆ ಯಾವ ಬಗೆಯ ಬೀಜಗಳನ್ನು ನಾವು ಸೇವನೆ ಮಾಡಬೇಕು ಅಂತಂದರೆ, ಕುಂಬಳಕಾಯಿ ಬೀಜ, ಬಾದಾಮಿ, ಗೋಡಂಬಿ, ಅಗಸೆ ಬೀಜ. ಹಾಗೆ ಸೊಪ್ಪು ಮತ್ತು ತರಕಾರಿಗಳಲ್ಲಿ ಬರೋದಾದರೆ ಪಾಲಕ್ ಸೊಪ್ಪು ಮತ್ತು ಬೆಣ್ಣೆಹಣ್ಣು ಅಂದರೆ ಅವಕಾಡೋದಲ್ಲಿ ಹೆಚ್ಚಾಗಿ ಮೆಗ್ನೀಷಿಯಂ ಇರುತ್ತೆ. ಧಾನ್ಯಗಳಲ್ಲಿ ರಾಗಿ, ನವಣೆ ಅಥವಾ ಸಜ್ಜೆ, ಕೆಂಪಕ್ಕಿ, ಈ ಒಂದು ಧಾನ್ಯಗಳಲ್ಲಿ ಮೆಗ್ನೀಷಿಯಂ ಹೆಚ್ಚಾಗಿರುತ್ತೆ. ಜೊತೆಗೆ ಬಾಳೆಹಣ್ಣನ್ನ ನೀವು ನಿತ್ಯ ಸೇವನೆ ಮಾಡಬಹುದು. ಈ ಎಲ್ಲ ಬಗೆಯ ತರಕಾರಿ, ಬೀಜಗಳು ಹಾಗೆ ಹಣ್ಣುಗಳು ಮತ್ತು ಧಾನ್ಯಗಳಲ್ಲಿ ಮೆಗ್ನೀಷಿಯಂ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ಮೆಗ್ನೀಷಿಯಂ ಕೊರತೆ ಇದ್ದರೆ ಅಥವಾ ಇಲ್ಲವಿದ್ದರೂ ಸಹ ಮುಂದೆ ಮೆಗ್ನೀಷಿಯಂ ಕೊರತೆ ಬರದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕಾಗಿ ನೀವು ಈ ಬಗೆಯ ಒಂದು ಆಹಾರವನ್ನು ರೂಢಿಸ್ಕೊಳ್ಬಹುದು. ಆರೋಗ್ಯ ಅನ್ನೋದು ಸ್ನೇಹಿತರೆ ನಾವು ದಿನಾಗಲೂ ಮಾಡುವಂತಹ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಲ್ಲಿ ಇರುತ್ತೆ. ಹಾಗೆ ಈ ಮೆಗ್ನೀಷಿಯಂ ಎನ್ನುವಂತಹ ಒಂದು ಮ್ಯಾಜಿಕ್ ಖನಿಜವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದು ವೇಳೆ ನಿಮಗೆ ವಿಪರೀತ ಆಯಾಸ ಅಥವಾ ಸ್ನಾಯು ಸೆಳೆತ ಕಂಡುಬಂದರೆ ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡಿ, ಜೊತೆಗೆ ಸರಿಯಾದ ಆಹಾರ ಸರಿಯಾದ ಸಮಯಕ್ಕೆ ಸೇವನೆ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೊಂದು ಭಾವಗೀತೆಯೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಸಮಯ ಆಗ್ತಾ ಇದೆ 7:49:40. ಮುಂದೆ ಸರಿಯಾಗಿ 8 ಗಂಟೆಗೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ.

ದೇಶದೊಳಗ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:31. ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಹಲೋ ಅಲ್ಲ ತೇಜಸ್ ಸ್ನೇಹಿತರೆ, ಈ ನ್ಯೂಸ್ ಆನ್ ಏರ್ ಆಪ್ ಮೂಲಕ ನಮ್ಮ ಇಡೀ ಪ್ರಪಂಚದಲ್ಲಿ ಕೇಳ್ತಿರುವಂತಹ ಎಲ್ಲ ಶ್ರೋತೃಗಳಿಗೂ ಹೆಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಪ್ರತಿ ದಿನ ಬೆಳಗ್ಗೆ ಎದ್ದ ಕೂಡಲೇ ನಾವು ಮೊದಲು ಹುಡುಕೋದು ಪತ್ರಿಕೆಯನ್ನ ಅಥವಾ ಫೋನ್ನಲ್ಲಿ ಬರುವಂತಹ ಸುದ್ದಿಗಳನ್ನ. ನಮಗೆ ಜಗತ್ತಿನ ಕಲೆ ಮತ್ತೆ ಸತ್ಯವನ್ನ ಪರಿಚಯಿಸುವಂತಹ ಮಾಧ್ಯಮಗಳಿಗೆ ಇವತ್ತು ವಿಶೇಷವಾದಂತಹ ದಿನ. ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಸಮಾಜದ ಸತ್ಯವನ್ನ ನಮಗೆ

ತಿಳಿಸೋದಕ್ಕೆ ಶ್ರಮಿಸುವಂತಹ ಪತ್ರಕರ್ತರನ್ನ ನೆನೆಯುವಂತಹ ದಿನ, ಹಾಗೆ ಅವರ ಕೆಲಸಕ್ಕೆ ಬೆಂಬಲ ನೀಡುವಂತಹ ದಿನ. ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಪತ್ರಕರ್ತರಿಗೂ ನಮ್ಮ ಎಫ್ಎಂ ರೈನ್ಬೋ ವತಿಯಿಂದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ಒಂದಷ್ಟು ಮಾತು ಕೇಳ್ತಾರೆ. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಪಾಠಶಾಲಾ ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:38 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಕುರಿತು ಒಂದಷ್ಟು ಮಾತು ಸಾಗ್ತಾ ಇದೆ. ಸ್ನೇಹಿತರೆ, ಈ ದಿನವನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತೇನಾದ್ರೆ ನಿಮ್ಗೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ, ಪತ್ರಕರ್ತರು ಭಯವಿಲ್ಲದೆ ಕೆಲಸ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ 1993 ವಿಶ್ವಸಂಸ್ಥೆ May 3 ಈ ದಿನವನ್ನು ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದಂತೆ. ಪತ್ರಿಕೆಗಳು ಜನರ ಧ್ವನಿಯಾಗಲಿ ಅನ್ನೋದು ಇದರ ಹಿಂದಿನ ಒಂದು ದೊಡ್ಡ ತತ್ವ. ನಾಗರಿಕರಿಗೆ ಸರಿಯಾದ ಮಾಹಿತಿ ಸಿಗೋದು ಅವರ ಮೂಲಭೂತ ಹಕ್ಕು. ಈ ಹಕ್ಕನ್ನು ಕಾಪಾಡೋರು ಪತ್ರಕರ್ತರು. ಸರ್ಕಾರ ಹಾಗೆ ಜನರ ನಡುವೆ ಕೊಂಡೆಯಾಗಿ ಕೆಲಸ ಮಾಡುವಂತಹ ಪತ್ರಿಕೆಗಳ ಸ್ವತಂತ್ರ ಅಸ್ತಿತ್ವಕ್ಕಾಗಿ ಈ ದಿನ ಅತಿ ಮುಖ್ಯ ಅಂತ ಹೇಳ್ತಾ ಈಗ ಮತ್ತೊಂದು ಸೊಗಸಾದ ಹಾಡು ಮೂಡಿ ಬರ್ತಾ ಇದೆ. ಎಲ್ಲ ಸಾಧನೆ ತೋರಿದಂತಹ ಪತ್ರಕರ್ತರೆಲ್ಲರಿಗೂ ಸಹ ಈ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಪತ್ರಿಕೆಗಳು. ಹಾಗೆ ಆ ಪತ್ರಿಕೆಗಳಲ್ಲಿ ಆ ಪತ್ರಿಕೆಗಳ ಮುಖಾಂತರ ನಮಗೆ ಮಾಹಿತಿಯನ್ನು ತಿಳಿಸುವಂತಹ ಒಂದು ಕೆಲಸವನ್ನ ಮಾಡೋರು ಪತ್ರಕರ್ತರು. ಆ ಎಲ್ಲ ಪತ್ರಕರ್ತರಿಗೂ ನಮ್ಮ ಕಡೆಯಿಂದ ಮತ್ತೊಮ್ಮೆ ಚಪ್ಪಾಳೆ. ಸ್ನೇಹಿತರೆ, ಪ್ರತಿ ವರ್ಷ ಒಂದು ಮುಖ್ಯ ವಿಷಯವನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡ್ತೀವಿ. ಈ ವರ್ಷದ ವಿಷಯ ಶಾಂತಿಯಿಂದ ಭವಿಷ್ಯವನ್ನು ರೂಪಿಸೋದು. ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡೋದು, ಹಾಗೆ ಆ ಮೂಲಕ ದೇಶದ ಉತ್ತಮ ಭವಿಷ್ಯವನ್ನು ಕಟ್ಟುವಲ್ಲಿ ಮಾಧ್ಯಮಗಳ ಪಾತ್ರ ದೊಡ್ಡದಿದೆ ಅನ್ನೋದು ಈ ಒಂದು ಧ್ಯೇಯ ಘೋಷವಾಕ್ಯದ ಅರ್ಥ. ಕೇವಲ ಸುದ್ದಿಯನ್ನು ಹೇಳೋದು ಮಾತ್ರ ಮಾಧ್ಯಮದ ಕೆಲಸ ಅಲ್ಲ. ಸಮಾಜದಲ್ಲಿ ಹರಡಿರುವಂತಹ ದ್ವೇಷ ಮತ್ತು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಜನರ ನಡುವೆ ಸಾಮರಸ್ಯವನ್ನು ಬೆಳೆಸೋದು ಇಂದಿನ ತುರ್ತು ಅಗತ್ಯ. ಹಾಗೆ ಶಾಂತಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ಸಮಾಜವನ್ನು ಒಡೆಯುವಂತಹ ಶಕ್ತಿಗಳ ವಿರುದ್ಧ ಶಾಂತಿಯ ಧ್ವನಿಯಾಗಿ ಮಾಧ್ಯಮಗಳು ನಿಲ್ಲಬೇಕು. ಹಾಗಾದಾಗ ಮಾತ್ರ ನಾವು ಸುಂದರವಾದಂತಹ ಹಾಗೆ ಸುಭದ್ರವಾದಂತಹ ಭವಿಷ್ಯವನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ದೀಪಕ್ ಗಂಗಾಧರ್ ಅವರ ಸಾಹಿತ್ಯ, ಹರ್ಷವರ್ಧನ್ ರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ನವೋದಯ ಡೇಸ್ ಚಿತ್ರದಿಂದ ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:57. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಹಲೋ ಕರ್ನಾಟಕ, ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಪತ್ರಕರ್ತರ ಕೆಲಸ ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಸತ್ಯವನ್ನು ಹೇಳುವಾಗ ಅವರಿಗೆ ಸಾಕಷ್ಟು ತೊಂದರೆಗಳು ಎದುರಾಗುತ್ತವೆ. ಕೆಲವು ಕಡೆ ಅವರ ಮೇಲೆ ದಾಳಿಯೂ ಸಹ ಆಗುತ್ತೆ. ಹಾಗೆ ಏನೇ ಕಷ್ಟ ಬಂದರೂ ಜನರಿಗೆ ನಿಜವಾದ ಸುದ್ದಿಯನ್ನು ಮುಟ್ಟಿಸುವಂತಹ ಕೆಲಸವನ್ನು ಪತ್ರಕರ್ತರು ಮಾಡ್ತಾ ಇದ್ದಾರೆ. ಇಂದು ನಾವು ನಮ್ಮ ಕರ್ತವ್ಯದ ವೇಳೆ ಜೀವ ಕಳೆದುಕೊಂಡಂತಹ ಅಂತಹ ಧೈರ್ಯವಂತ ಪತ್ರಿಕೆ ಗೌರವವನ್ನು ಸಲ್ಲಿಸೋಣ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾವನಬಿಲನ ಕೇಳ್ತಾ ಇದ್ದೀರಿ. ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಕುರಿತು ಒಂದಷ್ಟು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ಅದು ಕೇವಲ ಪತ್ರಕರ್ತರಿಗಷ್ಟೇ ಅಲ್ಲ, ಅದು ನಮಗೆ ಸಿಗುವಂತಹ ಸತ್ಯದ ಸ್ವಾತಂತ್ರ್ಯ. ಮಾಹಿತಿಯನ್ನು ಪಡೆಯೋದು ನಮ್ಮ ಹಕ್ಕಾದರೆ ಆ ಮಾಹಿತಿಯ ನಿಖರತೆಯನ್ನು ಅರಿಯೋದು ನಮ್ಮ ಧರ್ಮ. ದೃಢಪಡದಂತಹ ಸುದ್ದಿಗಳಿಗಿಂತ ವಸ್ತುನಿಷ್ಠ ವರದಿಗಳಿಗೆ ನಾವು ಬೆಲೆಯನ್ನು ಕೊಡೋಣ. ಪತ್ರಿಕೋದ್ಯಮವು ನೈತಿಕವಾಗಿ ಸುಭದ್ರವಾಗಿದ್ದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವದ ಆಶಯಗಳು ಈಡೇರೋದಕ್ಕೆ ಸಾಧ್ಯ. ಶಾಂತಿಯುತ ಸಮಾಜವನ್ನು ನಿರ್ಮಿಸುವಲ್ಲಿ ಹಾಗೆ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವಲ್ಲಿ ಮಾಧ್ಯಮಗಳ ಪಾತ್ರ ಅನನ್ಯವಾಗಿವೆ. ಹಾಗೆ ಆ ಧ್ವನಿಯನ್ನು ಗೌರವಿಸೋಣ, ಸತ್ಯದ ಹಾದಿಯಲ್ಲಿ ನಡೆಯೋಣ. ಆ ಮೂಲಕ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸೋಣ. ಸದಾ ಜಾಗೃತರಾಗಿರಿ, ಸತ್ಯದ ಪರವಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರತಿಯೊಬ್ಬ ಪತ್ರಕರ್ತರಿಗೂ ಪತ್ರಿಕಾ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಕಾರ್ಯಕ್ರಮ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂತಂದರೆ ಬೇಗ ಬೇಗ ಈಗಲಿಂದಲೇ ಸಂದೇಶವನ್ನು ಕಳಿಸೋದಕ್ಕೆ ಶುರು ಮಾಡಿ. ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಈ ರೀತಿ ಇದೆ, 9480901013948001013. ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳ ಜೊತೆಗೆ ನಿಮ್ಮ ಹೆಸರನ್ನು ಮರಿದೆ ಟೈಪ್ ಮಾಡಿ ಕಳಿಸಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?

0: ಮಾಡ್ಲಿ
1: ಏನ್ ಮಾಡ್ಲಿ,
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ
0: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಎಫ್ಎಂ ರೈನ್ಬೋ ಕನ್ನಡ ಕಾಮನವಿರನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 9:42. ಸಖತ್ ಸಾಂಗ್ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಸಖತ್ತಾಗಿರೋ ನಿಮಗೆ ಬೇಕಿರುವಂತಹ ಹಾಡುಗಳನ್ನ ನಾವು ಪ್ರಸಾರ ಮಾಡ್ತಾ ಹೋಗ್ತೀವಿ. ನಿಮಗೆ ಬೇಕಿರುವಂತಹ ಹಾಡುಗಳು ನಮಗೆ ತಿಳಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆಯಲ್ಲ. ತುಂಬಾನೇ ಸಿಂಪಲ್, ಬೇಗ ಬೇಗ ನಮ್ಮ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ನೀವು ಸಂದೇಶವನ್ನ ಕಳಿಸಬೇಕಾಗತ್ತೆ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ರೀತಿ ಇದೆ 9480909049804800103. ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನ ಮರಿದೆ ಟೈಪ್ ಮಾಡಿ ಕಳಿಸಿ. ಈಗಾಗಲೇ ಅನೇಕ ಮಂದಿ ಸಂದೇಶವನ್ನ ಕಳಿಸ್ತಾ ಇದ್ರೆ ಸಖತ್ತಾಗಿರೋ ಸಾಂಗ್ ನ ನಾವು ಕಳಿಸ್ತಾ ಇದೀವಿ, ದಯವಿಟ್ಟು ಪ್ಲೇ ಮಾಡಿ ಅಂತ ಹೇಳಿ. ಖಂಡಿತವಾಗಿಯೂ ಸಹ ಪ್ಲೇ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನೀವು ಕಳಿಸಿರೋ ಹಾಡುಗಳನ್ನ ನಾವಾಗಲೇ ರೆಡಿ ಮಾಡ್ಕೊಂಡಿದೀವಿ. ಇದೀಗ ಆರಂಭ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಹಾಡುಗಳು ಕೇಳ್ತಾರಿ. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಒಂದು ಒಳ್ಳೆಯ ಹಾಡಿನೊಂದಿಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮ ಆರಂಭ ಆಯಿತು. ಸ್ನೇಹಿತರೆ, ಹಂಸಲೇಖ ಅವರ ಸಾಹಿತ್ಯ ಆಗಿತ್ತು ಹಾಗೂ ಸಂಗೀತವಿತ್ತು ಈ ಒಂದು ಹಾಡಿಗೆ. ಪರ್ವ ಚಿತ್ರದ ಹಾಡಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಚಿತ್ರ ಅವರು ಈ ಒಂದು ಹಾಡಿಗೆ ಧ್ವನಿಗೊಳಿಸಿದರು. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 9:32. ಅನೇಕ ಮಂದಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಮ್ಮ ನೆಚ್ಚಿನ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ. ಖಂಡಿತವಾಗಿಯೂ ನಿಮ್ಮ ನೆಚ್ಚಿನ ಹಾಡುಗಳನ್ನೇ ನಾವು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಸವಾಲುಗಳಿರಲಿ, ಮುಖದಲ್ಲಿ ಒಂದು ಸಣ್ಣ ನಗು ಇದ್ರೆ ಸಾಕು, ಅರ್ಧದಷ್ಟು ಕಷ್ಟಗಳು ಕರಗಿ ಹೋಗುತ್ತವೆ. ನಗು ಅನ್ನೋದು ಕೇವಲ ತುಟಿ ಅಂಚಿನ ಚಲನೆಯಲ್ಲ, ಅದು ಮನಸ್ಸಿನ ಕನ್ನಡಿ, ಆತ್ಮದ ನೆಮ್ಮದಿ. ಈ ಒಂದು ಸುಂದರ ಕ್ಷಣದಲ್ಲಿ ನಿಮ್ಮ ದಿನವನ್ನು ಮತ್ತಷ್ಟು ಲವಲವಿಕೆಯಿಂದ ತುಂಬೋದಕ್ಕೆ ನಗು ಮತ್ತು ಅದರ ಮಹತ್ವದ ಕುರಿತು ಮಾತಾಡ್ತಾ ಸಾಗೋಣ. ಕೇಳ್ತಾರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾವನ ಮಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 9:22 ಸ್ನೇಹಿತರೆ, ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಇಂದು ವಿಶ್ವ ನಗು ದಿನ, ನಗುವಿನ ಕುರಿತು ನಮ್ಮ ಒಂದು ಮಾತು ಸಾಕ್ತಾ

ಮತ್ತು ನಗು ನಮಗೆ ದೇವರು ನೀಡಿದಂತಹ ಅತಿ ದೊಡ್ಡ ವರದಾನ ಅಂತಲೇ ಹೇಳಬಹುದು. ಎಂತಹ ಬೇಸರವಿದ್ರೂ ಸಹ ಒಂದು ಸುಂದರವಾದಂತಹ ನಗು ಅದನ್ನು ಕ್ಷಣಾರ್ಧದಲ್ಲಿ ದೂರ ಮಾಡುವಂತಹ ಒಂದು ಶಕ್ತಿ ಹೊಂದಿದೆ. ಅದಕ್ಕೆ ಕೆಲವು ಕವಿಗಳು ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಹೇಳಿ ಹಾಡಿದ್ದಾರೆ, ಹಾಗೆ ಬರೆದಿದ್ದಾರೆ. ನಾವು ನಗುವಿನ ಮೂಲಕ ನಕಾರಾತ್ಮಕತೆಯನ್ನು ಹೊಡೆದೋಡಿಸ್ಬೋದು, ಬದುಕನ್ನು ಪ್ರೀತಿಯಿಂದ ಸ್ವಾಗತಿಸಬಹುದು. ನಿಮ್ಮ ಜೀವನದಲ್ಲೂ ಸಹ ನಗು ಸದಾ ನೆಲೆಸಲಿ ಅಂತ ಹೇಳ್ತಾ ನಗುವಿನ ಕುರಿತಾದಂತಹ ಒಂದು ಹಾಡು ಮುಡಿ ಬರ್ತಾ ಇದೆ. ಕೇಳ್ತಾರೆ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
1: ನೆನಪುಗಳ ಮಾತು ಮಧುರ
2: ಪ್ರತಿದಿನ 12:05 to 1:10 ಕೇಳಿ ನವಿಲುಗರಿ.
3: ನವಿಲುಗರಿ ಎಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
0: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
3: ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
0: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಾತಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ

0: ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕೆ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲಿನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಕೇಳುವುದು ಸ್ನೇಹಿತರೆ, ಸಮಯ ಆಗ್ತಾ ಇದೆ. 9:33:36 ನೀವು ಕೇಳ್ತಾ ಇದ್ರಿ 101.3 ಎಫ್ಎಂ ರೈನ್ಬೋ. ಇಂದು ವಿಶ್ವ ನಗು ದಿನ, ನಗುವಿನ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಹಾಗೆ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಜೊತೆಗೆ ನಗು ಕುರಿತಾದಂತಹ ಹಾಡುಗಳು ಸಹ ಮೂಡಿ ಬರ್ತಿವೆ. ಸ್ನೇಹಿತರೆ, ನಗುವುದು ಒಂದು ಕಲೆಯಾದರೆ ಇತರರನ್ನ ನಗಿಸೋದು ಅದಕ್ಕಿಂತ ದೊಡ್ಡ ಕಲೆ. ಈ ಒಂದು ಕಲೆ ಎಲ್ಲರಿಗೂ ಸಿಗ್ಸೋದಿಲ್ಲ. ಇತರರ ಮುಖದಲ್ಲಿ ನಗು ಮೂಡಿಸೋದು ಸಹ ಒಂದು ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ತಾನೂ ನಗ್ತಾ ಇತರರನ್ನು ನಗಿಸ್ತಾ ಬಾಳುವಂತಹ ಬಾಳು ನಿಮ್ಮದಾಗಲಿ ಅಂತ ಹೇಳ್ತಾ ಈಗ ಮತ್ತೊಂದು ಸೂಪ್ರಿಟ್ ಹಾಡು ಮೂಡಿ ಬರ್ತಾ ಇದೆ ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ. ನಗು ನಗು ನಗು ನಗುತ್ತಾ ನೀ ಬರುವೆ. ಈ ಹಾಡು ನಿಮಗಾಗಿ ಕೇಳ್ತಾರೆ. ಇದು 101.3 ಕನ್ನಡ ಕಾಮನಬಿಲ್ಲು.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ ಸೊಗಸಾದ ಹಾಡಿನ ಕೇಳಿ ಬಂದ್ರಿ. ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ.

ರಾಜವರ ದನಿಯಲ್ಲಿ ಸಮಯ ಆಗ್ತಾ ಇದೆ 9:42:55. ನೀವು ಕೇಳ್ತಾ ಇದ್ರಿ ಸಖತ್ ಸಾಂಗ್ ಕಾರ್ಯಕ್ರಮ. ಹಾಗೆ ಇಂದು ವಿಶ್ವ ನಗು ದಿನ, ಹಾಗಾಗಿ ನಗುವಿನ ಕುರಿತಾದಂತಹ ಕೆಲವೊಂದು ಹಾಡುಗಳ ಜೊತೆಗೆ ನಗುವಿನ ಕುರಿತಾದಂತಹ ಮಾಹಿತಿಯೂ ಸಹ ಸಾಗ್ತಾ ಇದೆ. ಸ್ನೇಹಿತರೆ, ವೈದ್ಯಕೀಯ ಲೋಕದಲ್ಲಿ ಲ್ಯಾಫ್ಟರ್ ಈಸ್ ದಿ ಬೆಸ್ಟ್ ಮೆಡಿಸಿನ್ ಎನ್ನುವಂತಹ ಒಂದು ಮಾತಿದೆ. ನಗುವಿನಿಂದ ನಮ್ಮ ದೇಹದಲ್ಲಿ ಫೀಲ್ ಗುಡ್ ಎನ್ನುವಂತಹ ಹಾರ್ಮೋನ್ಗಳು ಬಿಡುಗಡೆಯಾಗತ್ವಂತೆ. ಇದು ರಕ್ತದ ಒತ್ತಡ ವನ್ನ ಕಡಿಮೆ ಮಾಡೋದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತಂತೆ. ಮತ್ತೆ ಮನಸ್ಸಿನ ಒತ್ತಡಕ್ಕೆ ನಗುವಿಗಿಂತ ಮಿಗಿಲಾದಂತಹ ಮದ್ದು ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಈ ನಗುವಿನ ಮಹತ್ವವನ್ನ ಜಗತ್ತಿಗೆ ಸಾರೋದಕ್ಕೆ ಅಂತಾನೆ ಹೇಳಿ ಪ್ರತಿ ವರ್ಷ ಮೇ ತಿಂಗಳ ಮೊದಲನೇ ಭಾನುವಾರದಂದು ವಿಶ್ವ ನಗು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಈ ಸಂಪ್ರದಾಯ ಶುರುವಾಗಿದ್ದು ನಮ್ಮ ಭಾರತದ ಮುಂಬೈಯಲ್ಲಿ 1998 ಜನವರಿ 10 ಡಾಕ್ಟರ್ ಮದನ್ ಕಟಾರಿಯಾ ಅವರು ಮೊದಲ ಬಾರಿಗೆ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ವಿಶ್ವ ನಗು ಯೋಗ ಅಭಿಯಾನದ ಸಂಸ್ಥಾಪಕರಾದಂತಹ ಇವರು ನಗುವಿನ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸ್ತಾರೆ. ಹಾಗಾಗಿ ಪ್ರತಿ ವರ್ಷ ಮೇ ತಿಂಗಳ ಮೊದಲನೇ ಭಾನುವಾರದಂದು ವಿಶ್ವ ನಗು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಹೇಳ್ತಾ ಈಗ ಮತ್ತೆರಡು ಹಾಡುಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಮುಡಿ ಬರ್ತೀವಿ. ಕೇಳ್ತಾರೆ ಇದು 101.3 ಕನ್ನಡ ಕಾಮನಬಿಲ್ಲು.

ಐವತ್ತು ಸೆಕೆಂಡ್ಗಳು ಸ್ನೇಹಿತರೆ, ಸಾಕತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ನಿಮ್ಮ ನೆಚ್ಚಿನ ಹಾಡುಗಳ ಜೊತೆಗೆ ನಗುವಿನ ಕುರಿತಾದ ಹಾಡುಗಳು ಸಹ ಸಾಕ್ತಿವೆ. ಯಾಕೆ ಅಂತ ಹೇಳಿದ್ರೆ ಇಂದು ವಿಶ್ವ ನಗು ದಿನ. ಸ್ನೇಹಿತರೆ, ಈ ಬಾರಿ ನಾವು ಮೇ 3ನೇ ತಾರೀಕು ಅಂದರೆ ಮೇ ತಿಂಗಳ 1ನೇ ಭಾನುವಾರ ಇಂದು ವಿಶ್ವ ನಗು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. 2026 ವಿಶ್ವ ನಗು ದಿನದ ಮುಖ್ಯ ವಿಷಯ ಅಂದರೆ ಘೋಷವಾಕ್ಯ ಏನು ಅಂತ ಹೇಳಿದ್ರೆ, ನಗುವಿನ ಮೂಲಕ ವಿಶ್ವ ಶಾಂತಿ ಅಂತ ಹೇಳಿ. ನಮ್ಮೊಳಗಿನ ಸಂತೋಷವು ಸಕಾರಾತ್ಮಕ ಜಾಗತಿಕ ಪರಿಣಾಮವನ್ನು ಹೇಗೆ ಉಂಟು ಮಾಡುತ್ತೆ ಮತ್ತು ದೇಶಗಳ ನಡುವಿನ ಬಾಂಧವ್ಯವನ್ನು ಹೇಗೆ ಬೆಸ್ಸುತ್ತೆ ಅನ್ನೋದು ಇದು ಎತ್ತಿ ತೋರಿಸುತ್ತೆ. ಇನ್ನು ನಗು ಅನ್ನೋದು ಕೇವಲ ಮುಖಕ್ಕೆ ಸೌಂದರ್ಯ ನೀಡೋದಲ್ಲ, ಅದು ನಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜಿಯನ್ನು ಹರಡುತ್ತೆ. ನಗುವ ವ್ಯಕ್ತಿಯ ಸುತ್ತಲೂ ಯಾವಾಗಲೂ ಜನರು ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಗು ಅನ್ನೋದು ಒಂದು ಸಾಂಕ್ರಾಮಿಕ. ನೀವು ನಗ್ತಾ ಇದ್ರೆ ಇಡೀ ಜಗತ್ತೇ ನಿಮ್ಮೊಂದಿಗೆ ನಗುತ್ತೆ. ಎಂತಹ ಕಠಿಣ ಸಮಸ್ಯೆಯನ್ನು ಸಹ ಶಾಂತವಾಗಿ ಎದುರಿಸೋದಕ್ಕೆ ಈ ಸಕಾರಾತ್ಮಕ ಶಕ್ತಿ ನಮಗೆ ಸ್ಫೂರ್ತಿಯನ್ನು ನೀಡುತ್ತೆ. ಸ್ನೇಹಿತರೆ, ನಗು ಉಚಿತವಾಗಿ ಸಿಗುವಂತಹ ಒಂದು ಅಮೂಲ್ಯವಾದಂತಹ ರತ್ನ. ಇದನ್ನು ಹಂಚಿದಷ್ಟು ಹೆಚ್ಚಾಗುತ್ತೆ. ಜೀವನದ ಏರಿಳಿತಗಳ ನಡುವೆ ನಗೋದನ್ನು ಮರಿಬೇಡಿ. ಇಂದಿನಿಂದಲೇ ನಿರ್ಧಾರ ಮಾಡಿ, ಕನಿಷ್ಠ ಒಬ್ಬರ ಮುಖದಲ್ಲಾದರೂ ಸಹ ನಗುವನ್ನು ಮೂಡಿಸೋಣ. ನಾವು ಸಹ ಸದಾ ನಗುನಗುತ್ತಾ ಇರೋಣ ಅಂತ ಹೇಳ್ತಾ ಸ್ನೇಹಿತರೆ, ಈಗ ಮತ್ತೊಂದು ಸೊಗಸಾದ ಹಾಡಿನೊಂದಿಗೆ ಇಂದಿನ ಸಾಕತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರಕ್ಕಾಗಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಆ ಎಲ್ಲ ಶ್ರೋತೃಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಸಾಕತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಸಿನಿ ಚಿಟ್ಟೆಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆ ಆಗಿರೋದು ತೇಜಸ್ವಿನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲ್ಲಿನ ಆ ಕಾಲದ ದನಿಗಳು.
2: ನೆನಪುಗಳ ಮಾತು ಮಧುರ
3: ಪ್ರತಿದಿನ 12:05 to 1:10 ಕೇಳಿ ನವಿಲುಗರಿ.
4: ನವಿಲುಗರಿ ಒಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
1: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
4: ನಾ ಹಾಡದ ಹಾಡೊಂದನು ನಾಲಿಗೆಯು ತಾನಾಗೆ ನುಡಿದಂತಿದೆ.
1: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:13 ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಮಯವಿದು. ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಇಂದು ನಾವು ದಕ್ಷಿಣ ಸಿನಿಮಾ ಇಂಡಸ್ಟ್ರಿಯ ಪ್ರತಿಭಾವಂತ ನಟಿ, ಕನ್ನಡಿಗರ ಮೆಚ್ಚಿನ ರಾಜಹುಲಿ ಖ್ಯಾತಿಯ ಮೇಘನಾ ರಾಜ್ ಅವರ ಬಗ್ಗೆ ಮಾತಾಡೋಣ. ಕನ್ನಡದ ಖ್ಯಾತ ಕಲಾವಿದರಾದಂತಹ ಸುಂದರ್ ರಾಜ್ ಹಾಗೆ ಪ್ರಮೀಳಾ ಜೋಶಿ ಅವರ ಪುತ್ರಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಮೇಘನಾ ಅವರು ಇಂದು ತಮ್ಮದೇ ಆದಂತಹ ಒಂದು ವಿಶೇಷ ಛಾಪನ್ನ ಮೂಡಿಸಿದ್ದಾರೆ. ಯಾಕಿವತ್ತು ಸಿನಿ ಚಿಟ್ಟೆಯಲ್ಲಿ ಮೇಘನಾ ರಾಜ್ ಅವರ ಕುರಿತು ಮಾತಾಡ್ತಿದ್ದೀವಿ ಅಂತಂದ್ರೆ, ಇಂದು ಅವರ ಹುಟ್ಟಿದ ಹಬ್ಬ. ಹಾಗಾಗಿ ಅವರ ಕುರಿತು ಒಂದಷ್ಟು ಮಾತು, ಜೊತೆಗೆ ಮೇಘನಾ ರಾಜ್ ಅವರ ಅಭಿನಯದ ಕೆಲವು ಚಿತ್ರದ ಹಾಡುಗಳನ್ನು ಸಹ ಪ್ರಸಾರ ಮಾಡ್ತಾ ಸಾಕ್ತೀವಿ. ಅವರಿಗೆ ನಮ್ಮ ಎಫ್ಎಂ ರೇಮೋ ವತಿಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈಗ ನಿಮಗಾಗಿ ಮುಡಿ ಬರ್ತಾ ಇದೆ ಒಂದು ಸೂಪರ್ ಹಿಟ್ ಹಾಡು ಕೇಳ್ತಾರೆ. ಇದು 101.3 ಕನ್ನಡ ಕಾವನ ಬಿಲ್ಲು.

ತಮ್ಮ ನಗುವನ್ನ ಎಲ್ಲೆಡೆ ಚೆಲ್ತಾ ಚೆಲ್ತಾನೆ ಎಲ್ಲರ ಮನವನ್ನ ಗೆದ್ದಿದ್ದರು ಅಂತವರು ಮೇಘನಾ ರಾಜ್ ಅವರು. ಸ್ನೇಹಿತರೆ, ಅತ್ಯುತ್ತಮವಾದಂತಹ ನಟಿ ಮೇಘನಾ ರಾಜ್ ಅವರು ಮೇ 3ರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಅವರಿಗೆ ನಟನೆ ಅನ್ನೋದೇ ರಕ್ತಗತವಾಗಿ ಬಂದಂತಹ ಒಂದು ಬಳುವಳಿ ಅಂತಲೇ ಹೇಳ್ಬೋದು. ಬಾಲ್ಬಿನ್ ಬಾಲಕಿಯರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾಲಯದಲ್ಲಿ ಮನೋವಿಜ್ಞಾನದಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ಕಲಿಕೆಯ ಜೊತೆಗೆ ರಂಗಭೂಮಿಯಲ್ಲೂ ಸಹ ಸಕ್ರಿಯರಾಗಿದ್ದಂತಹ ಮೇಘನಾ ರಾಜ್ ಅವರು ಜೋಕುಮಾರಸ್ವಾಮಿ ನಾಟಕದಲ್ಲಿ ನಟಿಸುವುದರ ಮೂಲಕ ಕಲಾ ಜಗತ್ತಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಈಗ ಇವರ ಅಭಿನಯದ ಮತ್ತೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಮೂಡಿ ಬರ್ತೀವಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು.

ಲೈಫ್ ಈಸ್ ಫುಲ್ ಆಫ್ ನಾದಮಯ ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರಿ ಆಟಗಾರ ಚಿತ್ರದಿಂದ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:24:30. ನೀವು ಕೇಳ್ತಾ ಇದ್ರಿ ಸ್ನಿಚ್ ಡೇ ಕಾರ್ಯಕ್ರಮ 101.3 ಕನ್ನಡ ಕಾಮನ ಬಿಲ್ಲಿನಲ್ಲಿ. ಸ್ನೇಹಿತರೆ, ಖ್ಯಾತ ನಟಿ ಮೇಘನಾ ರಾಜ್ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಹಾಗೆ ಅವರ ಅಭಿನಯದ ಚಿತ್ರಗೀತೆಗಳನ್ನ ಸಹ ಕೇಳ್ತಾ ಇದೀವಿ. ಮೇಘನಾ ರಾಜ್ ಅವರ ಸಿನಿಮಾ ಪ್ರಯಾಣ ಆರಂಭ ಆಗಿದ್ದು ಪರಭಾಷೆಯ ಮೂಲಕ. 2009 ತೆರೆ ಕಂಡಂತಹ ಬೆಂಡು ಅಪ್ಪರಾವ್ RMP ಎಂಬ ತೆಲುಗು ಚಿತ್ರ ಇವರ ಮೊದಲ ಸಿನಿಮಾ. ಇದಕ್ಕೂ ಮೊದಲು ಖ್ಯಾತ ನಿರ್ದೇಶಕ ಕೆ ಬಾಲಚಂದರ್ ಅವರ ಕಣ್ಣಿಗೆ ಇವರು ಬೀಳ್ತಾರೆ. ಆ ನಂತರ ಅವರ ಮಾರ್ಗದರ್ಶನದಲ್ಲಿ ಹಲವು ಚಿತ್ರಗಳಲ್ಲಿ ನಟಿಸುವಂತಹ ಒಂದು ಅವಕಾಶವನ್ನ ಪಡೆದುಕೊಳ್ತಾರೆ. ಹೀಗೆ ತೆಲುಗು ಮತ್ತು ತಮಿಳು ಚಿತ್ರಗಳ ಮೂಲಕ ಇವರು ಬೆಳ್ಳಿತೆರೆಗೆ ಅದ್ದೂರಿಯಾಗಿ ಎಂಟ್ರಿಯನ್ನು ಕೊಡ್ತಾರೆ. ಆ ನಂತರ ಕನ್ನಡ ಚಿತ್ರರಂಗವನ್ನು ಹೇಗೆ ಪ್ರವೇಶ ಮಾಡ್ತಾರೆ ಅದರ ಕುರಿತು ಒಂದಷ್ಟು ಮಾತು ಸಾಗುತ್ತೆ. ಮುಂದೆ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಸಿನಿಚಿಟ್ಟೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. 101.3 ಕನ್ನಡ ಕಾಮನಬಿಲಿನಲ್ಲಿ ಸಮಯ ಆಗ್ತಾ ಇದೆ 10:36:33. ಖ್ಯಾತ ನಟಿ ಮೇಘನಾ ರಾಜ್ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇದೆ. ಮೇಘನಾ ರಾಜ್ ಅವರ ಮೊದಲ ಕನ್ನಡ ಚಿತ್ರ ಪುಂಡ, ಇದು ತಮಿಳಿನ ಪೊಲ್ಲಾ ಧವನ್ ಚಿತ್ರದ ರೀಮೇಕ್ ಆಗಿತ್ತು. ಆದರೆ ಅವರಿಗೆ ಕನ್ನಡಿಗರ ಮನೆಯ ಮಗಳು ಅನ್ನೋ ಒಂದು ಹೆಸರನ್ನ ತಂದುಕೊಟ್ಟಂತಹ ಚಿತ್ರ ರಾಜಹುಲಿ. ಕಾವೇರಿ ಎನ್ನುವಂತಹ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಅವರ ನಟನೆ ಚಿನ್ನಕುರುಳಿ ನಗು ಕನ್ನಡಿಗರ ಮನವನ್ನ ಗೆದ್ದಿತ್ತು. ನಂತರ ಬಂದಂತಹ ಬಹುಪರಾಕ್ ಚಿತ್ರ ಇವರ ನಟನಾ ಚಾತುರ್ಯಕ್ಕೆ ಸಾಕ್ಷಿಯಾಯಿತು ಅಂತ ಹೇಳ್ತಾ ಈಗ ಇವರ ಅಭಿನಯದ ಮತ್ತೊಂದು ಚಿತ್ರದ ಹಾಡು ಮೂಡಿ ಬರ್ತಾ ಇದೆ, ಕೇಳಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz. ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಸ್ನೇಹಿತರೆ, ಕೇಳ್ತಾ ಇದ್ರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾವನವಿಲ್ಲು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಇಂದು ಖ್ಯಾತ ನಟಿ ಮೇಘನಾ ರಾಜ್ ಅವರ ಜನ್ಮದಿನ, ಹಾಗಾಗಿ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ತಮ್ಮ ಕೆರಿಯರ್ನಲ್ಲಿ ಮೇಘನಾ ಅವರು ಕೇವಲ ಗ್ಲಾಮರ್ ಪಾತ್ರಗಳಿಗಷ್ಟೇ ಅವರು ಸೀಮಿತವಾಗಲಿಲ್ಲ. ಆಟಗಾರ ಚಿತ್ರದ ರಹಸ್ಯಮಯ ಪಾತ್ರದಿಂದ ಹಿಡಿದು ಐತಿಹಾಸಿಕ ಕುರುಕ್ಷೇತ್ರ ಚಿತ್ರದ ರಾಜಕುಮಾರಿ ಭಾನುಮತಿಯ ಪಾತ್ರದವರೆಗೆ ಅವರು ತೋರಿದಂತಹ ಒಂದು ವೈವಿಧ್ಯತೆ ಮೆಚ್ಚುವಂಥದ್ದು. ಲಕ್ಷ್ಮಣ, ಅಲ್ಲಮ ಹಾಗೆ ಭುಜಂಗದಂತಹ ಚಿತ್ರಗಳಲ್ಲಿ ಅವರು ತಮ್ಮ ಅಭಿನಯದ ಮೂಲಕ ಗಮನವನ್ನು ಸೆಳೆದರು. ಇನ್ನು ಬಣ್ಣದ ಲೋಕದ ಹಿನ್ನೆಲೆ ಇದ್ರೂ ಸಹ ತಮ್ಮದೇ ಪರಿಶ್ರಮದಿಂದ ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಗುರುತಿಸಿಕೊಂಡಿರುವಂತಹವರು ಮೇಘನಾ ರಾಜ್ ಅವರು. ಜೀವನದ ಏರಿಳಿತಗಳನ್ನು ಮಂದಹಾಸದಿಂದ ಎದುರಿಸುತ್ತಿರುವಂತಹ ಈ ಅಪ್ರತಿಮ ಪ್ರತಿಭೆ ಇನ್ನೂ 100+ ಸದಭಿರುಚಿಯ ಚಿತ್ರಗಳಲ್ಲಿ ನಟಿಸಲಿ, ನಮಗೆ ಮನರಂಜನೆಯನ್ನು ನೀಡಲಿ ಅಂತ ಹೇಳಿ ಹಾರೈಸೋಣ. ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಎಫ್ಎಂ ರೇನ್ಬೋ ವತಿಯಿಂದ ಮೇಘನಾ ರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಅಭಿನಯದ ಮತ್ತೆರಡು ಹಾಡುಗಳ ಪ್ರಸಾರದೊಂದಿಗೆ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಇವತ್ತು ಮಧ್ಯಾಹ್ನ 1:30 ಲಂಚ್ ಬಾಕ್ಸ್ ನಲ್ಲಿ ವಿಶೇಷ ಅತಿಥಿಯೊಬ್ಬರು ನಮ್ ಜೊತೆ ಆಗ್ತಿದ್ದಾರೆ. ಯಾರು ಅಂತ ಯೋಚನೆ ಮಾಡ್ತಿದ್ರ? ನಟ, ಬಾಡಿ ಬಿಲ್ಡರ್, ಫಿಟ್ನೆಸ್ ಕನ್ಸಲ್ಟೆಂಟ್ ರಘು ರಾಮಪ್ಪ ಅವರು. ಸೊ ಮಿಸ್ ಮಾಡಿದ ಇವತ್ತು 1:30 ತಪ್ಪದೆ ಲಂಚ್ ಬಾಕ್ಸ್ ಅನ್ನ ಕೇಳಿ. ಈ ಹೊತ್ತಲ್ಲಿ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ಸಮಯ ಆಗ್ತಾ ಇದೆ 11:00. ಈಗ ಕೇಳೋಣ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

0: तो अजय जी बहुत बहुत धन्यवाद आकाशवाणी परिवार की ओर से मैं आपको कहती हूँ, आज आप हमारे स्टूडियो में आए, आपने हमें जनगणना के विषय में बहुत विस्तार से ये जानकारी दी, बहुत बहुत धन्यवाद आपका।
1: आभार आप।
0: जी डॉक्टर जितेंद्र गौड़ा आपका भी बहुत बहुत धन्यवाद। बहुत ही सरल शब्दों में ये पूरी प्रक्रिया आपने हमें समझाई और अब हमें पता है कि कौन सी वेबसाइट है, क्या प्रक्रिया है, क्या तारीख है। तो हम इस कार्यक्रम के माध्यम से ये जो जानकारी आपने हमारी बढ़ाई है उसके लिए आपके आभारी हैं।
2: बहुत बहुत धन्यवाद।
0: तो कार्यक्रम संयोजक प्रमोद कुमार वत्स के साथ, कार्यक्रम प्रस्तुतकर्ता शाहनवाज खान के साथ मैं नीलम अलकानिया पोस्ट बॉक्स नंबर 111 से अब आप सभी से लेती हूँ अनुमति। नमस्कार।
3: अभी आप सुन रहे थे कार्यक्रम पोस्ट बॉक्स नंबर 111।
4: ಈಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದೊಂದಿಗೆ
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2023 ವಿಧಾನಸಭೆ ಚುನಾವಣೆಯ ಅಂಚೆ ಮತಗಳ ಮರು ಪರಿಶೀಲನೆ ಹಾಗೂ ಮರು ಮತ ಎಣಿಕೆ ನಿನ್ನೆ ತಡರಾತ್ರಿವರೆಗೆ ನಡೆದಿದ್ದು, ವರದಿಯನ್ನು ಉಚ್ಚ ನ್ಯಾಯಾಲಯ ಹಾಗೂ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾಗಿ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ.
6: 2023 ಆದಂತಹ ಮತ ಎಣಿಕೆಯಲ್ಲಿ ಮೇಲ್ಮನವಿ ಆದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ಮೇಲ್ಮನೆಯದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ ಒಂದನೇ ಎದುರುದಾರರಿಗೆ ಅಂದ್ರೆ ಟಿಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಮೇಲ್ಮನವಿದಾರರು ಅಂದ್ರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಇತ್ತು, ಈಗ 314 ಆಗಿದೆ. ಅಂದ್ರೆ ವ್ಯತ್ಯಾಸ 255.
5: ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿ, ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರಿಗೆ ಅನ್ಯಾಯವಾಗಿದೆ, ಇದು ಮತದಾರರಿಗೆ ಸಂದ ಜಯ ಎಂದಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30 ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತಗಳ ಎಣಿಕೆ ಆರಂಭವಾಗಲಿದೆ. ಮಧ್ಯಾಹ್ನ 12 ಗಂಟೆ ವೇಳೆಗೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆಯಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ಹಾಗೂ ಬಾಗಲಕೋಟೆ ಕ್ಷೇತ್ರದ ಮತಗಳ ಎಣಿಕೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದೆ. ಭಾರತ ತನ್ನ ಅಗತ್ಯದ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ದಾವಣಗೆರೆಯಲ್ಲಿ ಮಾತನಾಡಿದ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಷಯ ತಿಳಿಸಿದರು. ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಮಧ್ಯದ ಸಂಘರ್ಷದ ಪರಿಣಾಮ ಕಚ್ಚಾ ತೈಲ ಹಾಗೂ ಅನಿಲ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯವಾಗಿದೆ. ಹಾರ್ಮೋಸ್ ಜಲಸಂಧಿ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆ ಬೆಲೆಯ ಮೇಲೆ ಪ್ರಭಾವ ಬೀರಿದೆ ಎಂದು ಕೇಂದ್ರ ಸಚಿವ ಜೋಶಿ ಸ್ಪಷ್ಟಪಡಿಸಿದರು. ಜಾಗತಿಕವಾಗಿ ಅನಿಲ ದರ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ಇಂದು ಮಧ್ಯಾಹ್ನ 2 ಸಂಜೆ 5 ಗಂಟೆಯವರೆಗೆ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆ ಆಯೋಜಿಸಿದೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 2025-26 ಸಾಲಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮುಂಗಾರು ಹಂಗಾಮಿನಲ್ಲಿ ಹೈಬ್ರಿಡ್ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗಬಾಧೆ ಕಂಡುಬಂದು ರೈತರಿಗೆ ನಷ್ಟವಾಗಿತ್ತು. 2026-27 ಸಾಲಿನ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಉತ್ತಮ ಗುಣಮಟ್ಟದ ಮುಸುಕಿನ ಜೋಳ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯ ಪರೀಕ್ಷೆಗೆ ಒಳಪಡಿಸಿ ಪ್ರಮಾಣೀಕರಿಸಿದೆ. ಗದಗ ಜಿಲ್ಲೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ, ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಆಯೋಜಿಸಿದೆ. ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಚ್ ಕೆ ಪಾಟೀಲ್ ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣ

0: ದಲ್ಲಿ ಅನ್ವೇಷಣಾ ಸಪ್ತಾಹಕ್ಕೆ ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥಾಪಕ ಡಾ ಆರ್ ಬಾಲಸುಬ್ರಹ್ಮಣ್ಯಂ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವರನ್ನು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನಾಗಿ ನೇಮಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಿಇಒ ರುಚಿ ಬಿಂದಲ್ ರಾಜ್ಯ ಹಣಕಾಸು ಇಲಾಖೆಯ ಉಪಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡಿದ್ದಾರೆ. ಚಿತ್ರದುರ್ಗದ ಹೊರವಲಯದ ಮೈದಾನದಲ್ಲಿ ಈ ತಿಂಗಳ 9ರಂದು ನಡೆಯಲಿರುವ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ಪೂರ್ವಸಿದ್ದತೆಗಳನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 17.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಅತ್ಯಾಧುನಿಕ ಸೆಟಲೈಟ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕ ಜಿ ಜನಾರ್ದನ ರೆಡ್ಡಿ ಭೂಮಿಪೂಜೆ ನೆರವೇರಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ

ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ, ಅಂದು ಇಂದು ಎಂದೆಂದು.

0: ಮುಂಬೆಳಗನೇಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗುವ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಸಮಯ 1 ಗಂಟೆ. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಎಸ್, ಕರೆಯಲ್ಲಿ ಕೃಷಿ ಕಾರ್ಯಕ್ರಮವನ್ನು ಶುರು ಮಾಡುವಂತ ಹೊತ್ತು ನೀವು ಕೂಡ ನಿಮ್ಮ ಹತ್ರ ಯಾವ್ದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಕುಕಿಂಗ್ ರೆಸಿಪಿ ಇದ್ರೆ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800228126 ಗೆ ಕರೆ ಮಾಡಿ. ಅಪಿತಪ್ಪಿ ಲೈನ್ ಸಿಕ್ಕಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ ಖಂಡಿತ ನಾವೇ ಕಾಲ್ ಮಾಡ್ತೀವಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013. ಮಿಸ್ ಮಾಡಿದ್ರೆ ಕಾಲ್ ಮಾಡಿ. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಸಮಯ 1:05 ಕರೆಗುಂದು ಕೈರುಚಿಲಿ ನಾವು ನಿಮ್ಗೆ ಹೇಳ್ಕೊಡ್ತಾ ಇರುವಂತಹ ರೆಸಿಪಿ ಡ್ರೈ ಫ್ರೂಟ್ಸ್ ಮೋದಕ. ಬೇಕಾಗಿರುವಂತಹ ಸಾಮಗ್ರಿಗಳು 1/4 ಕಪ್ ಗೋಡಂಬಿ, 1/4 ಕಪ್ ಬಾದಾಮಿ, ಹಾಗೆ ಆಕ್ರೋಡು, ಸ್ವಲ್ಪ ಉಪ್ಪು ಇಲ್ಲದೆ ಇರುವಂತಹ ಪಿಸ್ತಾ, 2 ಟೀ ಸ್ಪೂನ್ ಕುಂಬಳಕಾಯಿ, ಹಾಗೆ 2 ಚಮಚ ಗಸಗಸೆ.

ಒಣದ್ರಾಕ್ಷಿ, ಖರ್ಜೂರ, ಹಾಗೆ ತುರಿದಿರುವಂಥ ತೆಂಗಿನಕಾಯಿ ಸ್ವಲ್ಪ, ಮುಕ್ಕಾಲು ಕಪ್ಪು ಬೆಲ್ಲ, ಹಾಗೆ 2 ಟೀಸ್ಪೂನ್ ತುಪ್ಪ. ಇನ್ನು ಮಾಡುವಂಥ ವಿಧಾನ ಏನು ಅಂದರೆ, ಗೋಡಂಬಿ, ಬಾದಾಮ್, ಹಾಗೆ ವಾಲ್ನಟ್ ಥರ ಎಲ್ಲ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕು. ಇವೆಲ್ಲವೂ ಕಂದು ಬಣ್ಣಕ್ಕೆ ತಿರುಗುವ ಟರ್ನ್ ಆಗೋವರೆಗೂ ಹುರಿತಾ ಇರಬೇಕು. ಅದಾದ ನಂತರ ಅದೇ ಪ್ಯಾನಲ್ಲಿ ಪಿಸ್ತಾ, ಕುಂಬಳಕಾಯಿ ಬೀಜ, ಗಸಗಸೆ ಬೀಜಗಳೆಲ್ಲ ತಗೊಂಡು ಅವನ್ನು ಕೂಡ ಹುರ್ಕೊಳ್ಳಿ. ನಂತರ ಅದೆಲ್ಲವನ್ನ ಹೊರಗೆ ತೆಗೆದು ಖರ್ಜೂರ ಮತ್ತೆ ಒಣದ್ರಾಕ್ಷಿಗಳನ್ನ ಸ್ವಲ್ಪ ಹೊತ್ತು ಹುರಿದು ಪಕ್ಕಕ್ಕಿಟ್ಕೊಳ್ಳಿ. ಅದೇ ಬಾಣಲಿಗೆ ತುರಿದ ಒಣ ತೆಂಗಿನಕಾಯಿ ಮೆತ್ತಗಾಗೋವರೆಗೂ ಹಾಕಿ ಅದನ್ನ ಹುರ್ಕೊಳ್ಳಿ. ಹುರಿದ ಪದಾರ್ಥಗಳು ತಣ್ಣಗಾಗೋವರೆಗೂ ಕಾಯ್ತಾ ಇರಿ. ಅದಾದ ಮೇಲೆ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನ ನೀವು ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ದ್ರಾಕ್ಷಿ ಏನಿದೆ ಅದನ್ನು ಕೂಡ ನೀವು ಪುಡಿ ಮಾಡ್ಕೋಬೇಕು. ಪುಡಿಯಾದ ನಂತರ ಅದಕ್ಕೆ ತೆಂಗಿನಕಾಯಿ, ಬೆಲ್ಲನ ಸೇರಿಸಿ ಸ್ವಲ್ಪ ಹೊತ್ತು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಂದೇನು ಮಾಡಬೇಕು, ಡ್ರೈ ಫ್ರೂಟ್ಸ್ ಮೋದಕ ಮಾಡೋದು ಹೇಗೆ ತಿಳ್ಕೊಳ್ಳೋಣ ಈ ಒಂದು ಹಾಡಿನ ನಂತರ.

0: ದಡ್ಡರಲ್ಲ.
1: ಆಹಾ, ಡ್ರೈ ಫ್ರೂಟ್ಸ್ ಅಂತ ಹೆಸರು ಕೇಳ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಅಂತ ಸ್ನೇಹಿತರು ಸಂದೇಶ ಕಳ್ಸ್ಕೊಡ್ತಾ ಇದಾರೆ. ಇವಾಗ ಬೇಸಿಗೆ ಅಲ್ವಾ, ಮಕ್ಕಳು ಮನೇಲಿ ಇರ್ತಾರೆ, ಊರಿಗೆಲ್ಲ ನಮ್ಮ ನೆಂಟರು ಮಕ್ಕಳು ಬಂದಿದ್ದಾರೆ ಮನೆಗೆ, ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡ್ತೀನಿ, ಡ್ರೈ ಫ್ರೂಟ್ಸು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸ್ನೇಹಿತರೊಬ್ಬರು ಸಂದೇಶವನ್ನು ಕಳ್ಸ್ಕೊಡಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಎಸ್, ಈಗ ಪುಡಿ ಸಿಕ್ಕಿದೆ ನಮಗೆ ಡ್ರೈ ಫ್ರೂಟ್ಸು. ನಂತರ ಏನು ಮಾಡಬೇಕು, ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು ತಪ್ಪಲೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದಾದ ಮೇಲೆ ರುಬ್ಬಿದ ಮಿಶ್ರಣಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಅದು ಹದಕ್ಕೆ ಬರಬೇಕು, ಲೈಕ್ ಸ್ಟಿಕ್ಕಿ ಆಗಬೇಕು, ಅದು ಆ ರೀತಿ ಮಿಕ್ಸ್ ಮಾಡಬೇಕು ನೀವು. ಅದಾದ ಮೇಲೆ ಮೋದಕ ಮಾಡೋದಕ್ಕೆ ಒಂದು ಮೌಲ್ಡ್ ಇರುತ್ತೆ ಗೊತ್ತಾ, ಅದನ್ನು ತಗೊಂಡು ನೀವು ಈಗ ತುಪ್ಪ ಹಾಕಿ ಕಲಸ್ಕೊಂಡಿರುವಂತಹ ಹಿಟ್ಟೇನಿದೆ, ಆ ಹದ ಏನಿದೆ, ಅದನ್ನು ಮೌಲ್ಡ್ಗೆ ಹಾಕಿ ಪ್ರೆಸ್ ಮಾಡಿದ್ರೆ ಮೋದಕದ ರೀತಿಯಲ್ಲೇ ನಿಮ್ಮ ಡ್ರೈ ಫ್ರೂಟ್ ಮೋದಕ ರೆಡಿಯಾಗಿರುತ್ತೆ. ಇದು ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ತುಂಬ ಖುಷಿ ಕೊಡುತ್ತೆ. ಬಿಕಾಸ್ ಆ ಪುಟ್ಟ ಪುಟ್ಟ ಮೋದಕಗಳನ್ನ ನೋಡಿದ್ರೆ ಎಂಥವರಿಗಾದರೂ ತಿನ್ನಲೇಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಕೂಡ ಈ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸ್, ಇನ್ನೊಂದಷ್ಟು ಡ್ರೈ ಫ್ರೂಟ್ಸು, ಹಾಗೆ ಆ ತುಪ್ಪದ ಘಮ ಘಮ ಅನ್ನೋ ವಾಸನೆ ಇದೆಲ್ಲವನ್ನ ನೋಡ್ತಾ ಇದ್ರೆ, ಹಾಗೆ ಅದರ ಘಮಲು ಮೂಗಿಗೆ ತಲುಪ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಎಲ್ಲರೂ ಖಂಡಿತ ತಿಂದೇ ತಿಂತಾರೆ. ಸೊ ಮಿಸ್ ಮಾಡದೆ ನೀವು ಮನೇಲಿ ಎಲ್ಲರೂ ಕೂಡ ಟ್ರೈ ಮಾಡಿ ಡ್ರೈ ಫ್ರೂಟ್ಸ್ ಮೋದಕನ. ಇದಾಗಿತ್ತು ಕರಿಯಲಿ ಕೈ ರುಚಿಯ ವಿಶೇಷ. ನಿಮಗೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಒಂದು ಚಂದದ ರೆಸಿಪಿಯನ್ನು ಹಂಚ್ಕೋಬೇಕು ಅಂತ ಇಷ್ಟ ಆದರೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಕೊಡಿ. ಹಾಗೆ ಕರೆ ಮಾಡೋದಾದರೆ ದೂರವಾಣಿ ಸಂಖ್ಯೆ 0800-2812-1206 ಸಂದೇಶ ಕಳಿಸ್ಕೊಡೋದಾದರೆ 9408-0901013 ನಾನು ಭಾಗವಹಿಸ್ತೇನೆ ಅಂತ ಸಂದೇಶವನ್ನು ಕಳಿಸ್ಕೊಡಿ. ಖಂಡಿತ ನಾವೇ ಕರೆ ಮಾಡ್ತೀವಿ ನಿಮಗೆ ಕರೆಗೊಂದು ಕೈ ರುಚಿ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ, ಕರೆಗೊಂದು ಕೈ ರುಚಿಯ ವಿಶೇಷ. ಕರೆಗೊಂದು ಕೈ ರುಚಿಯಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 1:10. ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆ.

ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಾದ್ಯಂತ 77 ಮತ ಎಣಿಕೆ ಕೇಂದ್ರಗಳಲ್ಲಿ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಬಹುಹಂತದ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಒಟ್ಟು 10,545 ಮತ ಎಣಿಕೆ ಸಿಬ್ಬಂದಿಯನ್ನು ಎಣಿಕೆ ಕರ್ತವ್ಯಕ್ಕಾಗಿ ನಿಯೋಜಿಸಲಾಗಿದೆ. 4,624 ಸೂಕ್ಷ್ಮ ವೀಕ್ಷಕರೊಂದಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಸೇರಿದಂತೆ 234 ಎಣಿಕೆ ವೀಕ್ಷಕರು ಮತ ಎಣಿಕೆ ಕಾರ್ಯದ ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಆಯೋಗದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಕೇಂದ್ರ ಕಾರ್ಮಿಕ, ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ನೂತನ ಇಎಸ್ಐಸಿ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಬಳ್ಳಾರಿಯಲ್ಲಿ ನಿರ್ಮಾಣಗೊಳ್ಳಲಿರುವ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಾದ್ಯಂತ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ಮತ್ತು ಅದರ ಪರವಾದ ಉಪಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಜಾಗತಿಕ ಮಟ್ಟದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಒಂದು ಮಹತ್ವದ ಸಂದರ್ಭವಾಗಿದೆ. ಈ ವರ್ಷದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪುನಃ ದೃಢಪಡಿಸಲು ಮತ್ತು ಪತ್ರಿಕೋದ್ಯಮ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ತಂತ್ರಜ್ಞಾನ ಹಾಗೂ ಮಾನವ ಹಕ್ಕುಗಳ ಕ್ಷೇತ್ರದವರನ್ನು ಭವಿಷ್ಯದ ಮಾಹಿತಿಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಪ್ರಾಯೋಗಿಕ ಮಾರ್ಗಗಳ ಸುತ್ತ ಒಗ್ಗೂಡಿಸಲು ಒಂದು ಪ್ರಮುಖ ವೇದಿಕೆ ಒದಗಿಸುತ್ತದೆ. ವಿಶ್ವಸಂಸ್ಥೆಯ ಡಿಸೆಂಬರ್ 1993 ಸಾಮಾನ್ಯ ಸಮ್ಮೇಳನದಲ್ಲಿ ಯುನೆಸ್ಕೋದ ಶಿಫಾರಸಿನಂತೆ ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು. ಅಂದಿನಿಂದ ಮೇ 3 ವಿಂಡ್ ಹೋಕ್ ಘೋಷಣೆಯ ವಾರ್ಷಿಕೋತ್ಸವವನ್ನಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಗುತ್ತಿದೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡವೊಂದರಲ್ಲಿ ಇಂದು ಸಂಭವಿಸಿದ ಭಾರೀ ಅವಘಡದಲ್ಲಿ 9 ಜನರು ಸಾವನ್ನಪ್ಪಿದ್ದಾರೆ. ಇಂದು ಮುಂಜಾನೆ ಬೆಂಕಿ ಅವಘಡದ ಬಗ್ಗೆ ಮಾಹಿತಿ ಬಂದ ನಂತರ 14 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ ಎಂದು ದೆಹಲಿ ಅಗ್ನಿಶಾಮಕ ದಳ ಮಾಹಿತಿ ನೀಡಿದೆ. ಬೆಳಿಗ್ಗೆ 6:25 ಹೊತ್ತಿಗೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಗ್ನಿಶಾಮಕ ಅಧಿಕಾರಿ ಮುಖೇಶ್ ವರ್ಮಾ, 4 ಅಂತಸ್ತಿನ ಕಟ್ಟಡದ ಕೆಲವು ಮಹಡಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರಕ್ಷಣಾ ಮತ್ತು ಬೆಂಕಿ ನಂದಿಸುವ ಕಾರ್ಯಾಚರಣೆಯ ಸಮಯದಲ್ಲಿ ಕಟ್ಟಡದ

0: ನೆರವು ಒದಗಿಸುವುದರ ಜೊತೆಗೆ ಸಂತ್ರಸ್ತರಿಗೆ ತಕ್ಷಣದ ಪರಿಹಾರ ಮತ್ತು ಬೆಂಬಲವನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಅವಘಡ ಅತ್ಯಂತ ದುರಂತ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಮತ್ತು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ಖಚಿತಪಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ದೇಶಾದ್ಯಂತ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗಿ ಸಂಜೆ 5 ಗಂಟೆಗೆ ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019 ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಯಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಇಂದು ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಬರೆಯುತ್ತಿದ್ದು, ದುಬೈ ಮತ್ತು ಶಾರ್ಜಾ ಎರಡರಲ್ಲೂ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ಈಗಾಗಲೇ ಮಧ್ಯಾಹ್ನ 12:30 ಪರೀಕ್ಷೆ ಆರಂಭವಾಗಿದ್ದು ಮಧ್ಯಾಹ್ನ 3:30 ನಡೆಯಲಿದೆ. ಭಾರತವು ತನ್ನ ಶುದ್ಧ ಇಂಧನ ಪ್ರಮಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಚಿವರು, ಪ್ರಸ್ತುತ 45 ಲಕ್ಷ ಮನೆಗಳು ಸೌರಶಕ್ತಿಯನ್ನು ಬಳಸಿಕೊಂಡಿವೆ. ಈ ಬೆಳವಣಿಗೆಯ ಆಂದೋಲನವು ದೇಶಾದ್ಯಂತ ಸೌರಶಕ್ತಿಯ ತ್ವರಿತ ಅಳವಡಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಕಳೆದ ತಿಂಗಳಲ್ಲಿ ದಾಖಲೆಯ 3.11 ಲಕ್ಷ ಮನೆಗಳು ಪ್ರಯೋಜನ ಪಡೆದಿವೆ. ಗುಜರಾತ್ ಮತ್ತು ಮಹಾರಾಷ್ಟದ ನಂತರ 5 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆಗಳನ್ನು ಮೀರಿದ 3ನೇ ರಾಜ್ಯ ಉತ್ತರ ಪ್ರದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಜೂನ್ನಲ್ಲಿ ತೈಲ ಉತ್ಪಾದನಾ ಗುರಿಗಳನ್ನು ಹೆಚ್ಚಿಸಲು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ದೇಶಗಳು ತಾತ್ವಿಕವಾಗಿ ಒಪ್ಪಿಕೊಂಡಿವೆ. ಮುಂದಿನ ತಿಂಗಳು ದಿನಕ್ಕೆ ಸುಮಾರು 1,88,000 ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನಾ ಗುರಿಯನ್ನು ಹೆಚ್ಚಿಸಲು 7 ಒಪೆಕ್ ಪ್ಲಸ್ ದೇಶಗಳು ಒಪ್ಪಿಗೆ ನೀಡಿವೆ ಎಂದು ವರದಿಯಾಗಿದೆ. ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಗುಂಪಿನಿಂದ ನಿರ್ಗಮಿಸುತ್ತಿರುವ ಮಧ್ಯೆ ಇದು ಸತತ 3ನೇ ಮಾಸಿಕ ಹೆಚ್ಚಳವಾಗಿದೆ. ಯುಎಇ ನಿರ್ಗಮಿಸುವುದರೊಂದಿಗೆ ಒಪೆಕ್ ಪ್ಲಸ್ ಇರಾನ್ ಸೇರಿದಂತೆ 21 ಸದಸ್ಯರನ್ನು ಒಳಗೊಂಡಿದೆ. ಕಳೆದ ವಾರ ಯುಎಇ ಒಪೆಕ್ ಮತ್ತು ಒಪೆಕ್ ಪ್ಲಸ್ ತೈಲ ಪೂರೈಕೆ ಸರಪಳಿಗಳನ್ನು ತೊರೆಯುವುದಾಗಿ ಘೋಷಿಸಿತ್ತು. ಹಾರ್ಮುಜ್ ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ಪರ್ಷಿಯನ್ ಕೊಲ್ಲಿ ರಾಷ್ಟಗಳು ತಮ್ಮ ರಫ್ತಿಗೆ ಭಾರೀ ಹೊಡೆತ ನೀಡುತ್ತಿರುವ ಸಮಯದಲ್ಲಿ ಯುಎಇ ನಿರ್ಗಮನವು ತೈಲ ಪೂರೈಕೆ ಸರಪಳಿಯನ್ನು ದುರ್ಬಲಗೊಳಿಸುವ ನಿರೀಕ್ಷೆ ಇದೆ. ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಸೆಣಸಲಿವೆ. 18 ಭಾರತೀಯರು ಸೇರಿದಂತೆ 20 ಸಿಬ್ಬಂದಿಗಳೊಂದಿಗೆ 46,313 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತ ಮಾರ್ಷಲ್ ದ್ವೀಪದ ಧ್ವಜ ಹೊತ್ತ ಎಲ್ಪಿಜಿ ವಾಹಕ ಎಂಟಿ ಸರ್ವಶಕ್ತಿ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ

ಸ್ವಾತಂತ್ರ್ಯ ದಿನ ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಎದೆಯ ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದ, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಂ ಸತ್ಯ ಸಂವೀಕ್ಷೆ. ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಂ ಸತ್ಯ ಸಂವೀಕ್ಷೆ. ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ.
1: ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ.

ಇಲ್ಲಿ ಡಿವಿಜಿಯವರು ಈ ಲೋಕವನ್ನು, ಇಲ್ಲಿಯ ಅನುಭವಗಳನ್ನು ಎತ್ತರ ಜಿಗಿತಕ್ಕೆ ಉಪಯೋಗಿಸುವ ಕೋಲಿನಂತೆ ಎತ್ತರವನ್ನು ಮುಟ್ಟಿದ ಮೇಲೆ, ದಾಟಿದ ಮೇಲೆ ಆ ಕೋಲನ್ನು ಬಿಟ್ಟು ಬಿಡುತ್ತಾನೆ. ಆಚೆ ದಡವನ್ನು ಸೇರಿ ನಿರಾಳನಾಗುತ್ತಾನೆ, ಗುರಿಯನ್ನು ತಲುಪುತ್ತಾನೆ. ಪರತತ್ವವೆಂದರೆ, ಜ್ಞಾನವೆಂದರೆ ಅದರ ಅನುಭವವೇ ಅದೇ ತಾನಾಗಿ ಬಿಡುವುದು. ಅದು ಆತ್ಮಾನಾತ್ಮ ವಿವೇಕದಿಂದ ಪ್ರಾಪ್ತವಾಗುತ್ತದೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಮೇಲೆ ಇನ್ನೇನು ಉಳಿಯಿತು? ಜೀವನ ಸಾರ್ಥಕ್ಯಗೊಳ್ಳುತ್ತದೆ, ಎಲ್ಲವೂ ಸ್ಪಷ್ಟವಾಗಿ ತಿಳಿಯುತ್ತದೆ, ಎಲ್ಲವೂ ಸ್ಪಷ್ಟದ ಗೋಚರಿಸಲಿಕ್ಕೆ ಹತ್ತುತ್ತದೆ, ದಾರಿ ಸುಗಮವಾಗುತ್ತದೆ, ಅನುಭವದಲ್ಲಿ ನೆಲೆ ನಿಲ್ಲುತ್ತಾನೆ. ಹೀಗೆ ಮನುಷ್ಯನು ವಿವೇಕಯುತವಾದ ಬುದ್ಧಿಯ ಪ್ರಕಾಶದಿಂದ ನಮಗಾದ ಅನುಭವಗಳನ್ನು ಶೋಧನೆ ಮಾಡಿದಾಗ ಮಾತ್ರ ಒಂದು ಸತ್ಯ ದರ್ಶನವಾಗುತ್ತದೆ. ನಮ್ಮ ಅನುಭವಗಳಿಂದ ಲೋಕದಲ್ಲಿ ಬೆಲೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರದು, ಯಾವ ಬಾಂಧವ್ಯಗಳಿಗೆ, ಲಾಭಗಳಿಗೆ ಹೇಗೆ ಬೆಲೆ ಕಟ್ಟಬೇಕೆಂಬುದನ್ನು ವಿಮರ್ಶೆ ಮಾಡಿ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ವಿಮರ್ಶೆ ಬುದ್ಧಿ ಬಹಳ ಇಂಪಾರ್ಟೆಂಟ್. ಇಂಥ ಅನುಭವ ಪರಾಮರ್ಶೆಯಿಂದ ಶಾಶ್ವತವಾದದ್ದು ಯಾವುದು ಎಂಬುದರ ಅರಿವು ನಮಗೆ ಬರುತ್ತದೆ. ಅದೇ ಶೋಧಿಸದ ಶುದ್ಧ ಸತ್ವ. ಆ ಸತ್ಯವನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡಾಗ ಅದು ಧರ್ಮವೆನಿಸುತ್ತದೆ, ಅದು ಜೀವನ ಸಾರ್ಥಕ್ಯಕ್ಕೆ ದಾರಿಯನ್ನು ತೋರಿಸುತ್ತದೆ.

ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರ್. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರ್. ಧೀಯಂ ಪ್ರಚೋದಿಸಂದನು ದಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ. ಧೀಯಂ ಪ್ರಚೋದಿಸಂದನು ದಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ.

0: ತೇಜೋಸಿ ತೇಜೋ ಮೈ ದೇಹಿ, ಬಲೋಸಿ ಬಲಮಹಿ ದೇಹಿ ಕೇಳಿಕೊಂಡರೂ ಅದಕ್ಕಿಂತ ಮುಖ್ಯವಾದದ್ದು ವೇದದ ಸಾರವಾದ ಗಾಯತ್ರಿ ಮಂತ್ರವು ಶ್ರೇಷ್ಠವಾದದ್ದು ಎಂದು ನಮ್ಮ ಮಹರ್ಷಿಗಳು ಕರೆದಿದ್ದಾರೆ. ಬುದ್ಧಿಶಕ್ತಿಯನ್ನು ಪ್ರಚೋದಿಸಲು ಅಂತ ಕೇಳಿಕೊಂಡರು. ಬರೇ ವಿದ್ಯೆಯು ನಮಗೆ ಜೀವೋನ್ನತಿ, ಜೀವದ ಉತ್ಕರ್ಷವನ್ನು ತರಲಾರದು. ಮಂಗಳಕರವಾಗಬೇಕಾದರೆ ವಿದ್ಯೆ ಜೊತೆಗೆ ಸದ್ಬುದ್ಧಿಯೂ ಬೇಕಾಗುತ್ತದೆ. ಬ್ರಹ್ಮಶಕ್ತಿ ಶ್ರೀ ಶಾರದೆಯೇ ಬ್ರಹ್ಮಜ್ಞಾನವ ಕೊಡುತ್ತಾಯೇ, ವೀಣಾಪಾಣಿ ಸರಸ್ವತಿಯೇ ವಿದ್ಯಾ ಬುದ್ಧಿಯ ದೇವತೆ. ಪುರಂದ್ರದಾಸರು ಕೂಡ ತಮ್ಮ ಕೀರ್ತನೆಯಲ್ಲಿ ಕೇಳಿಕೊಂಡಿದ್ದಾರೆ, ಸರಸ್ವತಿ ಕೊಡುಬೇಗ ದಿವ್ಯಮತಿ. ಗಾಯತ್ರಿ ಮಂತ್ರದಲ್ಲಿ ಜ್ಯೋತಿರ್ಮಯವೂ ಪ್ರತ್ಯಕ್ಷ ದೈವೂ ಆದ ಸೂರ್ಯ ಭಗವಂತನು ನಮ್ಮ ಧಿ ಎಂದರೆ ಬುದ್ಧಿಶಕ್ತಿಯನ್ನು ಪ್ರಚೋದನೆಗೊಳಿಸಲಿ ಎಂಬುದು ಈ ಮಂತ್ರದ ಸಾಮಾನ್ಯವಾದ ಅರ್ಥ. ಈ ಮಂತ್ರದ ಧ್ಯಾನದಿಂದ ಬರತಕ್ಕದ್ದು ಶ್ರೇಯಸ್ಸು, ಅದು ಧೀಶಕ್ತಿಯ ಮಹಿಮೆಯಿಂದ ಸಾಧ್ಯವಾಗುತ್ತದೆ. ಅದರಿಂದಲೇ ಜೀವೋನ್ನತಿ, ಅದರಿಂದಲೇ ಜೀವನದ ಉತ್ಕರ್ಷ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್

ಮಾಳಿಗೆ. ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಶುಭ ಮಧ್ಯಾಹ್ನ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ. ಸಮಯ 1:30. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಲಂಚ್ ಬಾಕ್ಸ್ ಅನ್ನ ಶುರು ಮಾಡುವಂತಹ ಸಮಯ.

0: ಲಂಚ್ ಬಾಕ್ಸ್ ಅಲ್ಲಿ ಪ್ರತಿನಿತ್ಯ ಒಬ್ರು ವಿಶೇಷ ಅತಿಥಿಗಳು ನಮ್ಮ ಜೊತೆ ಆಗ್ತಾರೆ. ಇವತ್ತು ಯಾರು ನಮ್ಮ ಜೊತೆ ಇರ್ಬೋದು ಅಂತ ಈಗಾಗಲೇ ಗೆಸ್ ಮಾಡ್ತಾ ಇರ್ತೀರಾ. ಇವತ್ತಿನ ನಮ್ಮ ಅತಿಥಿ ಫಿಟ್ನೆಸ್ ಲೋಕದಲ್ಲಿ ಭಾರತಕ್ಕೆ ಹೆಮ್ಮೆಯನ್ನ ತಂದುಕೊಟ್ಟಂತವರು. ಏಷ್ಯಾ ಪೆಸಿಫಿಕ್ ನ್ಯಾಚುರಲ್ ಬಿಲ್ಡಿಂಗ್ ಅಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಂತಹ ಕನ್ನಡಿಗ, ಮಸಲ್ ಮೇನಿಯಾ ಇಂಡಿಯಾ ಲೈಟ್ ವೈಟ್ ಚಾಂಪಿಯನ್ಶಿಪ್ನ ವಿಜೇತರು, ಎರಡು ಚಿನ್ನದ ಪದಕ ಹಾಗೂ ಎರಡು ಬೆಳ್ಳಿ ಪದಕದ ಮೂಲಕ ನ್ಯೂಜಿಲೆಂಡ್ ಅಲ್ಲೂ ಕೂಡ ಭಾರತದ ವಿಜಯ ಪತಾಕೆಯನ್ನು ಹಾರಿಸ್ತವರು. ಇದಷ್ಟೇ ಅಲ್ಲದೆ ಜಸ್ಟ್ ಪಾಸ್, ಶತಾಯ ಗತಾಯ, ಹಂಬಲ್ ಪೊಲಿಟಿಷಿಯನ್, ನಗರಾಜ್ ಮತ್ತು ಖಾಕಿ ಸಿನಿಮಾಗಳ ಮೂಲಕ ನಟನೆಯ ಕ್ಷೇತ್ರದಲ್ಲೂ ತಮ್ಮದೇ ಆದ ಗುರುತನ್ನು ಮೂಡಿಸಿರುವಂತಹ ಕಲಾವಿದರು. ಇವತ್ತು ನಮ್ಮ ಜೊತೆ ಇದ್ದಾರೆ ಫಿಟ್ನೆಸ್ ಮತ್ತು ಪ್ಯಾಷನ್ಗೆ ಪ್ರತಿರೂಪವಾಗಿರುವಂತಹ ರಘು ರಾಮಪ್ಪ ಅವರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರಘು ಅವರೇ.
1: ನಮಸ್ಕಾರ.
0: ನಮಸ್ಕಾರ
1: ಮಂಜುನಾಥ್ ಅವರೇ.
0: ನಮಸ್ಕಾರ. ನಾನ್ ಸಕ್ಕರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ಸೂಪರ್ ಸೂಪರ್ ಆಗಿದ್ದೀನಿ.
0: ಹೇಗ್ ನಡೀತಾ ಇದೆ ಲೈಫ್?
1: ಮುಂಬಾಟಾಗಿದೆ.
0: ನಿಮ್ಮ ಫಿಟ್ನೆಸ್ ಜರ್ನಿ ಹೇಗ್ ಸಾಗ್ತಾ ಇದೆ? ನಿತ್ಯ ಜೀವನ ಆಗಿದೆ, ರುಟೀನ್.
1: ಚಟುವಟಿಕೆ
0: ಬಿಕಾಸ್ ರಘು ರಾಮಪುರನ ಐಡೆಂಟಿಫೈ ಮಾಡೋದೇ ಆ ಫಿಟ್ನೆಸ್ ಅನ್ನೋದ್ರಿಂದ. ಓಕೆ, ಈಗ ನಿಮ್ಮ ಜೊತೆ ಲಂಚ್ ಬಾಕ್ಸ್ ಅಲ್ಲಿ ಒಂದಷ್ಟು ಮಾತುಕತೆ, ಹಾಡು ಹರಟೆ ಎಲ್ಲವಿರುತ್ತೆ. ಎಲ್ಲಿಂದ ಆರಂಭ ಮಾಡೋಣ ಅಂದ್ರೆ, ನಿಮ್ಮ ಶಾಲಾ ಕಾಲೇಜು ದಿನಗಳಿಂದ ನೀವು ವ್ಯಂಗ್ಯ ಚಿತ್ರಕಾರರಾಗಿ ಕೆಲಸ ಮಾಡ್ತಿದ್ರಿ, ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅಂತ ಕೇಳ್ಪಟ್ವಿ, ಅಲ್ಲಿಂದ ಶುರು
1: ಮಾಡೋಣವಾ?
0: ಹೇಗಿತ್ತು ಆ ಒಂದು ಜರ್ನಿ, ವ್ಯಂಗ್ಯ ಚಿತ್ರ ಕಡೆ ಯಾವ ರೀತಿ ಆಸಕ್ತಿ ಹೇಗೆ ಮೂಡಿ ಬಂತು?
1: ನನಗೆ ನನ್ನ ಶಾಲಾ ದಿನಗಳಲ್ಲಿ ಈ ಚಿತ್ರ ಬಿಡಿಸುವ ಅಭ್ಯಾಸ, ಅದು ನಮ್ಮ ಮನೆಗೆ ದಿನನಿತ್ಯವಾಗಿ ಪ್ರಜಾವಾಣಿ, ಸುಧಾ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗಳು ಬರ್ತಿದ್ವು. ಈ ಪತ್ರಿಕೆಗಳೇ ನಮ್ಗೆ ಅನೇಕ ಒಳ್ಳೊಳ್ಳೆ ಕಲಾವಿದರು, ಚಂದ್ರನಾಥ್ ಆಚಾರ್ಯಿಂದ ಹಿಡಿದು ಆರ್ ಕೆ ಲಕ್ಷ್ಮಣ್ ವರೆಗೂ ಟೈಮ್ಸ್ ಆಫ್ ಇಂಡಿಯಾದಲ್ಲೇ ದಿನನಿತ್ಯ ಯು ಶೆಡ್ಡೆಟ್ ಅಂತ ಕಾರ್ಟೂನ್ಗಳು ಬರ್ತಾ ಇತ್ತು. ಈ ಕಾರ್ಟೂನ್ ನಮ್ಗೆ ಎಷ್ಟು ಪ್ರೇರಣೆ ಕೊಡ್ತಾ ಇತ್ತು ಅಂತಂದ್ರೆ, ಅಬ್ಬಾಬಾಬಾಬ ಹೇಗಿದ್ಯಪ್ಪ ಇದು, ನಾವು ಹೀಗೆ ಇದನ್ನ ಬಿಡಿಸ್ಬೇಕಲ್ಲ ಅನ್ಬಿಟ್ಟು ಅಲ್ಲಿಂದ ಶುರುವಾದಂತ ಒಂದು ಪಯಣ. ಹಾಗೆ ಕರ್ನಾಟಕ ಈಗ ಇಂಡಿಯನ್ ಕಾರ್ಟೂನಿಸ್ಟ್ ಅಸೋಸಿಯೇಷನ್ ಅಂತ ಇದೆ, ಅವಾಗ ಕರ್ನಾಟಕ ಕಾರ್ಟೂನಿಸ್ಟ್ ಅಸೋಸಿಯೇಷನ್ ಅಂತ ಇತ್ತು. ಅವಾಗ ಅದಕ್ಕೆ ಸದಸ್ಯನಾಗಿದೆ. ಪತ್ರಿಕೆಗಳಲ್ಲಿ ವ್ಯಂಗ್ಯ ಚಿತ್ರಗಳು ಕಾಲೇಜು ದಿನಗಳವರೆಗೂ ಬರಿತಿದ್ದೆ, ಪಬ್ಲಿಷ್ ಆಗ್ತಿತ್ತು ಸದಾಲಯಲ್ಲಿ ಎಲ್ಲ. ಸೊ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ನನಗೊಂದು ಖುಷಿ ಅಂತ ಏನಂದ್ರೆ, ಆರ್ ಕೆ ಲಕ್ಷ್ಮಣ್ ಅವ್ರನ್ನೂ ನಾನು ಭೇಟಿ ಮಾಡಿದ್ದೀನಿ ಬೆಂಗಳೂರಿಗೆ ಬಂದಾಗ. ಇದೆಲ್ಲ ಒಂಥರ ಒಂದು ನನಗೆ ಗೋಲ್ಡನ್ ಮೆಮೊರೀಸ್.
0: ಅಂತ ದಿಗ್ಗಜರ ಜೊತೆಗಿನ ಒಡನಾಟ ಹೇಗಿತ್ತು ರಘು ಅವರೇ?
1: ಒಡನಾಟ ಅಂದ್ರೆ ಅವ್ರನ್ನ ನಾವು ಅವ್ರು ಒಂಥರ ದ್ರೋಣಾಚಾರ್ಯ ಇದ್ದಂಗೆ ನಮ್ಗೆಲ್ಲ, ಅವ್ರ ಚಿತ್ರಗಳನ್ನ ನೋಡ್ಕೊಂಡು ನಾವು ಕಳೆದವರು. ಅವ್ರನ್ನ ಕಣ್ಮುಂದೆ ನೋಡಿದಾಗ ಅದರದ್ದು ವೈಬೇ ಬೇರೆ, ಎನರ್ಜಿನೇ ಬೇರೆ. ಸೊ ಅದೊಂಥರ ಒಂದು ಇವತ್ತಿಗೂ ಅದು ಮರೆಯಕ್ ಆಗೋದಿಲ್ಲ.
0: ಅಲ್ಲಿಂದ ವ್ಯಂಗ್ಯ ಚಿತ್ರದ ಕಲೆ ಶುರುವಾಯ್ತು.
1: ವ್ಯಂಗ್ಯ ಚಿತ್ರ ಜೊತೆಗೆ ಹಾಗೆ ಅದು ಈಗ್ಲೂ ಅವಾಗವಾಗ ಬರಿತೀನಿ, ಎಲ್ಲೂ ಪಬ್ಲಿಷ್ ಮಾಡಿ ಬರಿತೀನಿ. ಕಾಲಕ್ರಮೇಣ ನನ್ನ ವೃತ್ತಿ ಜೀವನ ಬದಲಾಗ್ತಾ ಬಂತು. ತಂದೆಯವರು ದೇಹದಾಡಿಯಲ್ಲಿದ್ರು ಬೌಡೆ ಬಿಲ್ಡಿಂಗ್ಲೆ. ಸೊ ಅದು ನನಗೆ ಅದೊಂದು ಜೋಡೆತ್ತು ಅಂತಾರಲ್ಲ, ಒಂದ್ ಕಡೆ ಕಲೆ ಆಗಿದ್ರೆ ಇನ್ನೊಂದ್ ಕಡೆ ಸ್ಪೋರ್ಟ್ಸ್, ಎರಡಿಗೂ ಈಕ್ವಲ್ ಇಂಟ್ರೆಸ್ಟ್ ಇದ್ದಿದ್ರಿಂದ ನನ್ನ ಕಾಲೇಜ್ ದಿನದಲ್ಲಿ ನಾನು ಯೂನಿವರ್ಸಿಟಿ ಲೆವೆಲ್ ಗೆ ನಾನು ಬಾಡಿ ಬಿಲ್ಡಿಂಗ್ ಮಾಡಕ್ ಶುರು ಮಾಡಿದೆ. ಅಲ್ಲಿ ನಾನು ಕಾಂಪೀಟ್ ಮಾಡಿದೆ ಅಂದ್ರೆ, ನಾನು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತದೆ ಸ್ಕೂಲ್ ಡೇಸ್ ಇಂದ ಸ್ಟಾರ್ಟ್ ಮಾಡ್ತಿದ್ದೆ. ಕಾಲೇಜ್ ಅಲ್ಲಿ ಹೋದಾಗ ಒಂದ್ ಮಟ್ಟಕ್ಕೆ ದೈಹಿಕವಾಗಿ ಸದೃಢವಾಗಿ ಒಂದು ಕಾಂಪಿಟೇಷನ್ ಬರೋ ಮಟ್ಟಕ್ಕೆ ಬಂದಿದ್ದೆ. ಅವಾಗ ಕಾಲೇಜಲ್ಲಿ ಎಲ್ಲ ಪ್ರತಿ

0: ಸದ್ಯದಲ್ಲೇ ನಾವು ಮಾಡುವಂತ ಎಲ್ಲಾ ಸ್ಪೋರ್ಟ್ಸ್ ಆಕ್ಟಿವಿಟಿ ಇದ್ವಿ. ಆಗ ದೇಹದಡಿಯ ವಾಸ್ ಒನ್ ಆಫ್ ದ ಮೇನ್. ನಮ್ಗೆ ನನ್ನ ಕಾಲೇಜಿಂದ ಯೂನಿವರ್ಸಿಟಿ ಲೆವೆಲ್ ವರ್ಗೂ ನಾನು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಚಿನ್ನದ ಪದಕ ಗೆದ್ದಿದ್ದು. ಅದು ಅಲ್ಲಿ ಅದು ನನ್ನ ಮೊದಲನೇ ಹೆಜ್ಜೆ
1: ಟುವರ್ಡ್ಸ್ ಬಾಡಿ ಬಿಲ್ಡಿಂಗ್. ನಿಮ್ಮ ಜೊತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಲಂಚ್ ಬಾಕ್ಸ್ ಅಲ್ಲಿ ನಿಮ್ಮದೇ ನೀವೇ ನಾಯಕನಾಗಿ ನಟಿಸಿರುವಂತಹ ಚಿತ್ರದ ಗೀತೆಯೊಂದಿಗೆ ಶತಾಯ ಗತಾಯ ಚಿತ್ರದಿಂದ ಶತಾಯ ಗತಾಯ ಥೀಮ್ ಸಾಂಗ್ ಪ್ಲೇ ಆಗ್ತಾ ಇದೆ. ಅದಾದ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಕೇಳಿ, ಎಂಜಾಯ್ ಮಾಡಿ.

0: ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಲಂಚ್ ಬಾಕ್ಸ್ ನಲ್ಲಿ ರಘು ರಾಮಪ್ಪ ಅವರು ನಮ್ಮ ಜೊತೆ ಆಗಿದ್ದಾರೆ. ರಘು ಅವರ ಸ್ನೇಹಿತರೊಬ್ರು ಸಂದೇಶನ ಕಳ್ಸಿಕೊಡಿದ್ರೆ, ನಾವು ಟಿವಿಯಲ್ಲಿ ರಘು ರಾಮಪ್ಪ ಅವ್ರನ್ನ ನೋಡಿದ ನೆನಪು ಇವತ್ತು ಆಕಾಶವಾಣಿಯಲ್ಲಿ ಅವರ ಸಂದರ್ಶನ ಕೇಳ್ತಾ ಇದ್ವಿ, ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಇದಾರೆ. ಖಂಡಿತವಾಗ್ಲೂ ಆ ಟಿವಿ ಜರ್ನಿ ಬಗ್ಗೆ ಖಂಡಿತ ಮಾತಾಡ್ತೀವಿ ಸ್ನೇಹಿತರೆ. ಈಗ ಕಾಲೇಜ್ನಲ್ಲಿ ನಾಟಕಗಳನ್ನ ಮಾಡ್ತಾ ಇದ್ರಿ, ಸಿನಿ ಲೋಕಕ್ಕೆ ಕಾಲಿಟ್ಟಿದ್ದು ಹೇಗೆ?
1: ನಾನು ಬೆಂಗಳೂರಿನ BHS ಕಾಲೇಜಲ್ಲಿ ನಾಟಕ ಮಾಡ್ತಾ ಇದ್ದಿದ್ದು, ಅಲ್ಲಿ ರಂಗ ಸೌರಭ ಅಂತಿತ್ತು, ನನ್ನ ಸಹಪಾಠಿ ರಿಷಬ್ ಶೆಟ್ಟಿ, ಸೊ ನಾನು ಅವನು ಒಂದೇ ಬೆಂಚು, ನಾವಿಬ್ರು ಸೇರ್ಕೊಂಡು ರಂಗ ಸೌರಭ ಅಂತ ಒಂದು ನಾಟಕ ಕಾಲೇಜಿನ ತಂಡವನ್ನು ನಮ್ಮಲ್ಲಿತ್ತು, ಅಲ್ಲಿ ನಾವು ನಾಟಕ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ಈ ಸಿನಿಮಾಗಿದು ಸ್ವಲ್ಪ ಜೊತೆಗೆ ಬಂತು. ಸೊ 2010 ನಂದೊಂದು ಸಿನಿಮಾ ಮಾಡಿದೆ, ಜಸ್ಟ್ ಪಾಸ್ ಅಂತ.
0: ಜಸ್ಟ್ ಪಾಸ್, ಹೌದು.
1: ಅದೇ ವರ್ಷ ನನಗೆ ನಮ್ಮ ಸುವರ್ಣ ಚಾನೆಲ್ ಅಲ್ಲಿ ಒಂದು ರಿಯಾಲಿಟಿ ಶೋ ಮಾಡಿದ್ರು, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು
0: ಅಂತ.
1: ಸೊ ಅದು ಒಂದು ಬೃಹತ್ ಕಾರದವಾಗಿ ಒಂದು ದೊಡ್ಡ ಸಕ್ಸಸ್ ಕೊಟ್ಟಂತ ಒಂದು ರಿಯಾಲಿಟಿ ಶೋ, ಇವತ್ತು ಜನ ಅದ್ರ ಬಗ್ಗೆ ನೆನ್ಪಿಟ್ಕೊಂಡಿದ್ದಾರೆ.
0: ಹೌದು ಹೌದು.
1: ಸೊ ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಹಿಟ್ ಶೋ. ಸೊ ಅಲ್ಲಿಂದ ಅಂದ್ರೆ ನಾನು ಫುಲ್ ಫ್ಲೆಡ್ಜ್ ಅಲ್ಲೇ ಸಿನಿಮಾ ರಂಗ ಅಥವಾ ಟಿವಿ ಚಟುವಟಿಕೆ ಅಷ್ಟಾಗಿಲ್ಲ ಇದೀನಿ. ಈಗ ನಂಗೆ ಇನ್ನೊಂದು ಒಂದು ಸಿನಿಮಾ ಬರ್ತಾ ಇದೆ, ಬಟ್ ನನ್ನ ವೃತ್ತಿ ಜೀವನದಲ್ಲಿ ಆದಷ್ಟು ಬೇರೆ ರೀತಿಯಲ್ಲಿ ಬೇರೆ ಕೆಲಸದಲ್ಲಿ ನಾನು
0: ತೊಡ್ಕೊಂಡಿದ್ದೀರಾ.
1: ಸೊ ಹಾಗಾಗಿ ಒಳ್ಳೆ ಸ್ಕ್ರಿಪ್ಟ್ ಅದು ಇದು ಬಂದಾಗ ಮಾಡ್ತೀನಿ ಹಂಗೆ, ಸೊ ಫುಲ್ ಫ್ಲೆಡ್ಜ್ ಅಂತ ಅಲ್ಲ.
0: ಓಕೆ, ಈ ಜಸ್ಟ್ ಪಾಸ್ ಸಿನಿಮಾದ ಅವಕಾಶ ಹೇಗ್ ಬಂತು, ಹೇಗಿತ್ತು ಆಗಿನ ಕಾಲಘಟ್ಟ?
1: ಆಗಿನ ಕಾಲಘಟ್ಟ ಆಗಿಂದ ಸಿನಿಮಾದ ಪ್ರಚಾರ ಇದು ಇದೇ ಬೇರೆ. ಅವಾಗ ತಾನೇ ನಮ್ಮ ಸಿನಿಮಾ ಡಿಜಿಟಲ್ ಸಿನಿಮಾದು ಕ್ಯಾಮ್ರಾ ಶುರು ಆಗಿದ್ದು
0: 2010
1: ಆ ಟೈಮಲ್ಲೇ. ಸೊ ನಾನು ಜಸ್ಟ್ ಪಾಸ್ ಬಂದಾಗ ಒಂದು ಆಡಿಷನ್ ಮಾಡಿದ್ರು, ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದೆ, ದೀಪಕ್ ಅಂತ ನಿರ್ದೇಶಕರು. ಸೊ ಅದು ಮೊದಲನೇ ಒಂದು 2-3 ಸಿನಿಮಾ ಆಗಿತ್ತು ಡಿಜಿಟಲ್. ಈ ಸಿನಿಮಾ ನಮ್ಮ ರೀಲ್ ಸಿನಿಮಾದಿಂದ ಡಿಜಿಟಲ್ ಗೆ
0: ಬಂದಿರೋದು.
1: ಸೊ ಅಲ್ಲಿ 2010 ನಾನು ಶುರು ಮಾಡಿದ್ದು ಜಸ್ಟ್ ಪಾಸ್ ಅಂತ.
0: ಜಸ್ಟ್ ಪಾಸ್
1: ಅದಾದ ನಂತರ ಪೇಟೆ ಮಂದಿ ಕಾಡಿಗೆ ಬಂದ್ರು,
0: ಲೈಫ್ ಸೂಪರ್ ಗುರು,
1: ಆಮೇಲೆ ನೋಡಿ ಸ್ವಾಮಿ ನಾವು
0: ಶೋ,
1: ಆಮೇಲೆ ಉದಯ ಟಿವಿ ಒಂದು ಟೆಲಿಸಿ

0: ಮಾಡಿದೆ, ಪ್ರೀತಿ ಪ್ರೇಮ ಪ್ರೇಮ ಪ್ರಣಯ ಅಂತ. ಅದಾದ್ಮೇಲೆ ಶತಾಯ ಗತಾಯ, ಅದಾದ್ಮೇಲೆ ಕಾಕಿ ಮಾಡಿದೆ. ಅದಾದ್ಮೇಲೆ ಇವಾಗ ಇನ್ನೊಂದು ಸಿನಿಮಾ ಗೌಸ್ಪಿರಿನ್ ಅವರ ನಿರ್ದೇಶನದಲ್ಲಿ ತಯಾರಿ ಆಗಿದೆ. ಇನ್ನೊಂದೆರಡ್ ಮೂರ್ ನಾಲ್ಕು ತಿಂಗಳಾಗುತ್ತೆ ಅದು ಪ್ರೊಡಕ್ಷನ್ ನಡೀತಿದೆ. ಸೊ ಹಾಗೆ ಅದ್ರ ಜೊತೆಗೆ ನಮ್ಮ ದೇಹದಡಿಯ ಭಾರತ ದೇಶನ ಪ್ರತಿನಿಧಿಸಿ ಅಲ್ಲಲ್ಲಿ ನಾವು ಬೇರೆ ಹೊರ
1: ದೇಶಗಳಲ್ಲಿ
0: ಕಾಂಪಿಟೇಷನ್ ಮಾಡ್ತೀವಿ. ಸೊ ಹಂಗೆ
1: ಓಕೆ, ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಹಾಗೆ ಲೈಫ್ ಸೂಪರ್ ಗುರು ಅನ್ನೋ ಈ ರಿಯಾಲಿಟಿ ಶೋಗಳು ನಿಮ್ಗೆ ಬಹಳ ಹೆಸರನ್ನ ತಂದ್ಕೊಡ್ತು. ಆ ಒಂದು ಜರ್ನಿ ಹೇಗಿತ್ತು ಆ ಟೈಮಲ್ಲಿ? ಬಿಕಾಸ್
0: ಅವಾಗ ಈ ರಿಯಾಲಿಟಿ ಶೋ ಅನ್ನೋದು
1: ಹೊಸದು
0: ನಮ್ಗೆ. ನನ್ನ ಅದೃಷ್ಟ ಏನಂತಂದ್ರೆ ಸೋಶಿಯಲ್ ಮೀಡಿಯಾದ ಇದು ಹಾವಳಿ ಅಷ್ಟೇ ಇರಲಿಲ್ಲ
1: ಇರಲಿಲ್ಲ
0: ಜನ ಬೈ ಡಿಫಾಲ್ಟ್ ಟಿವಿನೇ
1: ನೋಡ್ಲೇಬೇಕಿತ್ತು.
0: ಆಯ್ತಾ, ಇವಾಗಂತ ನಿಮ್ಗೆ 30 ಸೆಕೆಂಡ್ಗೆ
1: ಅಥವಾ
0: ಫಾಸ್ಟ್ ಫುಡ್ ತರ, ಫಾಸ್ಟ್ ಎಂಟರ್ಟೈನ್ಮೆಂಟ್ ತರ ಇರಲಿಲ್ಲ. ಒಂದು ಎರಡನೇದು ಏನಂದ್ರೆ ವಿಭಿನ್ನವಾಗಿತ್ತು ಕಾಡೊಳಗೆ. ಈ ಸಿಟಿ ಯುವಕರೆಲ್ಲ ಹೋಗಿ ಏನು ಕಸರತ್ ಮಾಡ್ತಾರೋ, ಏನ್ ಆಟ ಆಡ್ತಾರೋ, ಹಿಂಗ್ ಬದುಕ್ತಾರೋ ಅನ್ನೋದು ಒಂದು ಕುತೂಹಲ ಜನ. ಅದು ಹಿಂಗಿತ್ತು ಅಂದ್ರೆ ಈ ಕರ್ನಾಟಕದಲ್ಲಿ ಇರುವಂತ ಎಲ್ರು ನೋಡಿದಾರೆ ಶೋಣ 2010. ಸೊ ಅದಂತರ ನಮ್ಗೆ ಒಂಥರ ಬೂನ್ ಅಂದ್ರೆ ಆ ಟೈಮಲ್ಲಿ ಎಲ್ರಿಗೂ ಚಿರಪರಿಚಿತನಾದೆ. ಒಂದು ಸೋಶಿಯಲ್ ಮೀಡಿಯಾ ಈ ರೇಂಜ್ ಗೆ ಈ ತರ ಹಾವಳಿ ಇರಲಿಲ್ಲ ಅವಾಗ. ಸೊ ಹಂಗೆ ಬೈ ಡಿಫಾಲ್ಟ್ ಜನ ಟಿವಿ ಹಾಕಿದಾಗ ನೋಡ್ಲೇಬೇಕಾಗಿತ್ತು, ನೋಡಿದ್ದು. ಅದು ಒಂದು ಒಳ್ಳೆ ಶೋ ಮುಖಾಂತರ.
1: ರೆಸ್ಪಾನ್ಸ್ ಹೇಗಿತ್ತು ಆ ಟೈಮಲ್ಲಿ ಜನಗಳಿಂದ?
0: ನಾನು ಅದೇ ವರ್ಷ ಸಿನಿಮಾ ಬಿಡುಗಡೆ ಆಗಿತ್ತು, ಮಾರ್ಚ್ ಅಲ್ಲಿ 2010 ಜಸ್ಟ್ ಪಾಸ್
1: ಬಿಡುಗಡೆ ಆಗಿತ್ತು.
0: ಬಿಡುಗಡೆ ಆಗಿ ಅದು ಸುಮಾರು ಓಕೆ ಅನ್ಸ್ತು. ಅಲ್ಲಿ ನನಗೆ ಏನಂದ್ರೆ ನಮ್ಗೆ ಅವಾಗ ಆ ವಯಸ್ಸಿನಲ್ಲಿ ನಾವು ಸಿನಿಮಾ ಬಿಡುಗಡೆ ಆದ ತಕ್ಷಣ ಜನ ನಮ್ಮ 4 ಜನ ಗುರುತಿಸ್ತಾರೆ, ಅಲ್ಲಿ ಇಲ್ಲಿ ನೋಡ್ತಾರೆ ಓ ಅಂತ ನಮ್ಗೆ ಒಂದು ಮನೋಭಾವ. ಸಿನಿಮಾ ರಿಲೀಸ್ ಆಗಿ ಮಾರ್ಚ್ ಅಲ್ಲೇ ಜನ ಯಾರು ನನ್ ಕಡೆ ಮೋಸ ನೋಡ್ತಿಲ್ಲ, ಯಾರು ನೋಡ್ತಿಲ್ಲ, ಸಿನಿಮಾ ಮಾಡಿದ ಯಾರನ್ನ ಗುರುತಿಸ್ತಿಲ್ವಲ್ಲ ಅಂತ. ಇದಾದ ಮೇಲೆ ಪೇಟೆ ಮಂದಿ ಕಾಡಿಗೆ ಬಂದು ನೋಡಿದಾಗ ಅವಾಗ ಗೊತ್ತಾಗಿದೆ ಟಿವಿ ಮಾಧ್ಯಮದ ಎಷ್ಟು ಒಂದು
1: ಇಂಪ್ಯಾಕ್ಟ್ ಮಾಡುತ್ತೆ.
0: ನಾನು ಈ ಎಲಿಮಿನೇಟ್ ಆಗಿ ಆಚೆ ಬರ್ತಿದ್ದೀನಿ, ಜನ ಜನ ಜನ ಜನ ಮಾಲ್ ಮಾಲ್ಗೆ ಹೋಗ್ತೀನಿ, 100+ ರೋಡ್ ಅಲ್ಲಿ ಕಾರಲ್ಲಿ ಹೋಗ್ತಾ ಇದೀನಿ, ಎಲ್ಲ ನನ್ನ ಹಿಂದ್ಗಡೆ ಫಾಲೋ ಮಾಡ್ತಿದ್ದಾರೆ ಜನ. ಇದೊಂಥರ ಹೊಸ ಅನುಭವ ನನಗೆ.
1: ಬಾಬಾ,
0: ಇಷ್ಟು ಜನ ನಾನು ಕಾಡಲ್ಲಿ ಇದ್ದಿದ್ದೆ, ಅವಾಗ ಸಮಯ ಎಷ್ಟು ಅಂತ ಗೊತ್ತಿಲ್ಲ, ಯಾವ ಟೈಮಲ್ಲಿ ಊಟ ಸಿಗ್ತಿರ್ಲಿಲ್ಲ, ಯಾವಾಗ ನಿದ್ದೆ ಮಾಡ್ಬೇಕು ಗೊತ್ತಿರ್ಲಿಲ್ಲ, ಹೊರ ಪ್ರಪಂಚದಲ್ಲಿ ಏನ್ ನಡೀತಿದ್ದೆ ಗೊತ್ತಿಲ್ಲ. ಇಲ್ಲಿಂದ ಆಚೆ ಬಂದ ತಕ್ಷಣ ನನಗೆ ಇದು ಬೇರೆ ಯಾವ್ದೋ ಲೋಕ, ಜನ ನೋಡ್ ನನ್ನ ನೋಡೋ ರೀತಿನೇ
1: ಬದಲಾಗಿತ್ತು. ಓಕೆ, ಬಹಳ ಅದ್ಭುತ. ಅದೇ ನೋಡಿ, ಸ್ಮಾಲ್ ಸ್ಕ್ರೀನ್ ಅನ್ನೋದು ಎಂಥರನೇ ಆದ್ರೂ ದೊಡ್ಡ ಸ್ಟಾರ್ ಮಾಡಿಬಿಡುತ್ತೆ.
0: ಖಂಡಿತವಾಗ್ಲು.
1: ಈಗ ಹೇಳಿ ಹೇಳಿ ಹೇಳಿ ಹೇಳಿ
0: ಅಲ್ಲ, ಕಾಲಕ್ರಮೇಣ ನಾವು ಅದು ಹೆಂಗೆ ಇದು ಬದಲಾಗ್ತಾ ಹೋಗ್ತಿದೆ ಅಂತ ಅಂದ್ರೆ, ಇವಾಗ ನೋಡಿ, ಇವಾಗ ಈಗ ಟೆಲಿವಿಷನ್ ಮಾಧ್ಯಮ ಅಷ್ಟಾಗಿ ಇಲ್ಲ
1: ಇಲ್ಲ ಇಲ್ಲ ಹೌದು ಹೌದು.
0: ಇವಾಗ ನಿಮ್ಗೆ ನೋಡುವಂತ ಸ್ಟಾರ್ಸ್ ಗಳು ನಿಮ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಸಿಗ್ತಾರೆ. ಅದು ಏನೋ ಒಂದು ಬೇಜಾರ ಸಂಗತಿ ಅಂತ ಏನಂದ್ರೆ, ನಮ್ಗೆ ಕ್ವಾಲಿಟಿ ಕಂಟೆಂಟ್, ನಿಮ್ಗೆ ಎಜುಕೇಶನ್ ಪರ್ಪಸ್ ಇರುವಂತದ್ ಯಾರು
1: ಸಿಗ್ತಿಲ್ಲ.
0: ಕ್ರಿಂಜ್ ಕಂಟೆಂಟ್ ಗಳು
1: ಸುಮಾರಿದೆ.
0: ಇದು ನೋಡಂತ ಬೆಳೆಯುವಂತ ಮಕ್ಳ ಮೇಲೆ ಭಾರಿ
1: ಪರಿಣಾಮ
0: ಬೀಳ್ತಾ ಇದೆ, ಅದು ಆಗ್ತಾ ಇದೆ. ಅವರು ಬಳಸುವಂತ ಭಾಷೆಗಳಾಗ್ಲಿ ಅಥವಾ
1: ಅವರ ಆಲೋಚನೆಗಳಾಗಿರಬಹುದು, ಕಂಟೆಂಟ್ ಅನ್ನು ನೋಡಿ.
0: ನಾವು ಇವಾಗ ನಾವೆಲ್ಲ ಬೆಳೆಯೋ ಟೈಮಲ್ಲೇ ಒಂದ್ ನಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಟೆಲಿವಿಷನ್ ಸ್ಪೋರ್ಟ್ಸ್ ಗಳು ಆಗ್ತದೆ, ಸ್ಪೋರ್ಟ್ಸ್ ನೋಡ್ತೀವಿ ನಾವು. ಅವ್ರ ತರ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತಿದ್ವಿ, ಕಲಾವಿದ್ರು ಆಗ್ಬೇಕಂತಿದ್ವಿ, ಯಾರೊಬ್ರು ಸೈಂಟಿಸ್ಟ್ ಆಗ್ತಿದ್ರು, ಹೀಗೆ ಇದೆಲ್ಲ ನೋಡಿದಾಗ ಪ್ರೇರಣೆ ಆಗ್ತಿತ್ತು. ಇವಾಗ ಕ್ರಿಂಜ್ ಕಂಟೆಂಟ್ ಜನ ತುಂಬಾ ಸಮಯ ಅಲ್ಲೇ ಅವರು ವ್ಯರ್ಥ ಮಾಡ್ತಿದ್ರೆ, ಅಲ್ಲಿ ಕಲಿಯುವಂತದ್ದು ಏನೂ ಇಲ್ಲ.
1: ಹೌದು,
0: ಆಯ್ತಾ. ಇಟ್ಸ್ ಅದು ಕುಗ್ಗೋಗ್ತಿದೆ, ಕ್ವಾಲಿಟಿ ಅನ್ನೋದು ಕುಗ್ಗೋಗ್ತಿದೆ. ಜನ ಮನುಷ್ಯ ಅಷ್ಟೇ, ಒಂದು ಕಂಟಾಮಿನೇಟ್ ಆಗ್ತಾ ಇದೆ. ಏನು ಬೇಕು ಸಕೆ ನಮ್ಮಲ್ಲಿ ಇದೆ, ಏನ್ ಬೇಕು ಒಳ್ಳೇದ್ ಬೇಕು ತಗೊಳೋದು ನಮ್ಮಲ್ಲಿ ಇದೆ, ಬಟ್ ಅದು ಸರಿಯಾದ ರೀತಿ
1: ಆಗ್ತಿಲ್ಲ.
0: ಯಸ್,
1: ಲಂಚ್ ಬಾಕ್ಸ್ ಅನ್ನ ಮುಂದುವರ್ಸೋಣ. ನಿಮ್ಮದೇ ಜಸ್ಟ್ ಪಾಸ್ ಸಿನಿಮಾದ ಒಂದು ಗೀತೆ ನಂತರ ಯಾವ ಹಾಡ್ಬೇಕು ನಿಮ್ ಇಷ್ಟದ ಹಾಡು ಯಾವ್ದು ಆ ಸಿನಿಮಾದಲ್ಲಿ? ಬ್ಲಾಕ್ ಬೋರ್ಡ್ ಇದೆ, ಧೋನಿ ಇದೆ, ಹಾಗೆ 100ಕ್ಕೆ ಇದೆ, ಪ್ರೀತಿ ಸಾಗರ ಇದೆ, ಸನ್ನೆ ಇದೆ, ಆಸೆ ಇದೆ, ಯಾವ ಹಾಡ್ಬೇಕಿತ್ತು ಇಷ್ಟರಲ್ಲಿ? ಈಗ ಆಸೆ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ. ಅದಾದ ನಂತರ ಲಂಚ್ ಬಾಕ್ಸ್ ನಲ್ಲಿ ರಘುರಾಮಪ್ಪ ಅವರ ಜೊತೆಗಿನ ಮಾತುಕತೆ ಮುಂದುವರಿಯುತ್ತೆ. ಕೇಳಿ, ಎಂಜಾಯ್ ಮಾಡಿ. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ಎಸ್ ಮ್ಯೂಸಿಕ್ ಕಲಿನೂ ನಿಮ್ದೆ ಮ್ಯಾಜಿಕ್ ಕಲಿನೂ ನಿಮ್ದೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಲಂಚ್ ಬಾಕ್ಸ್ ನಲ್ಲಿ ನಮ್ಮ ವಿಶೇಷ ಅತಿಥಿ ರಘುರಾಮಪ್ಪ ಜೊತೆಗಿನ ಮಾತುಕತೆ ಮುಂದುವರಿತಾ ಇದೆ. ರಘು ಅವರೇಗೊಂದು ಲೆಟ್ಸ್ ಹ್ಯಾವ್ ಅ ರಾಪಿಡ್ ಫೈರ್. ಜಿಮ್ ವರ್ಸಸ್ ಸಿನಿಮಾ, ಯಾವ್ದನ್ನ ಚೂಸ್ ಮಾಡ್ತೀರಾ?
1: ಜಿಮ್.
0: ಜಿಮ್, ಓಕೆ. ಬೆಳಗ್ಗೆ ವರ್ಕೌಟ್ ಅಥವಾ ರಾತ್ರಿ ವರ್ಕೌಟ್?
1: ಮಧ್ಯಾಹ್ನ.
0: ಮಧ್ಯಾಹ್ನ, ಓಕೆ ಓಕೆ. ಫೇವ್ರೆಟ್ ಹೀರೋ ಯಾರು?
1: ರಾಜ್ಕುಮಾರ್.
0: ರಾಜ್ಕುಮಾರ್ ಅವರು. ಒಂದು ಪದದಲ್ಲಿ ನಿಮ್ಮನ್ನ ನೀವು ಡಿಸ್ಕ್ರೈಬ್ ಮಾಡ್ತೀರಾ ಅನ್ನೋದಾದ್ರೆ ವಾಟ್ ಇಸ್ ದಟ್ ವರ್ಡ್?
1: ನಾನು ಎರಡು ತರ ಕಲಾವಿದ. ಕಲಾವಿದ ಅಂತಂದ್ರೆ ಒಂದು ಸ್ಪೋರ್ಟ್ಸ್ ನಮಗೆ ನನ್ನ ದೇಹದಾಡಿಯದಲ್ಲಿ, ಸರಿ, ಸಿನಿಮಾದಲ್ಲೂ ಒಬ್ಬ ಕಲಾವಿದ. ನನ್ನ ದೇಹದಾಡಿಯದಲ್ಲೂ ನಾನು ಒಬ್ಬ ಕಲಾವಿದ. ಯಾಕಂತಂದ್ರೆ ಅಲ್ಲಿ ನಾನು ಅದನ್ನ ನನ್ನ ದೇಹನ ಕೆತ್ತನೆ ಮಾಡಿ ಭಾರತ ಪ್ರದೇಶನ ಪ್ರತಿನಿಧಿಸ್ತೀನಲ್ಲ, ಯಾಕೆ ಒಂದು ಒಂದು ಅಸ್ಥೆಟಿಕ್ ಆಗಿ ಅಲ್ಲಿ ಹೋಗೋದು, ಅದೊಂಥರ ಸ್ಪೋರ್ಟ್ಸ್ ವಿತ್ ಆರ್ಟ್ ಮಿಕ್ಸ್ ಅಂತ ಹೇಳ್ತೀನಿ.
0: ಸಿನಿಮಾ ಜರ್ನಿ ತಮ್ಗೆ ಎಷ್ಟು ಖುಷಿ ಕೊಟ್ಟಿದೆ?
1: ಅಲ್ಪಮಟ್ಟ, ಸ್ವಲ್ಪ ಜಾಸ್ತಿ ಅಂತ ಏನಿಲ್ಲ. ಯಾಕಂದ್ರೆ ನನ್ನ ಸಿನಿಮಾ ಜರ್ನಿ ಅಷ್ಟಾಗಿ ನಾನು ಫುಲ್ ಫ್ರಿಡ್ಜ್ ಅಲ್ಲಿ ಇಲ್ಲ. ಒಂದು, ಎರಡನೇದು ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೊಸ ಬರಹಗಾರರು ಮತ್ತೆ ಒಳ್ಳೆಯ ನಿರ್ದೇಶಕರ ಕೊರತೆ ಇದೆ. ನೀವು ಬೇರೆ ಇನ್ನ ಬರಬೇಕು, ಸುಮಾರು ಜನ ಬರಬೇಕು, ಒಳ್ಳೊಳ್ಳೆ
0: ಕಂಟೆಂಟ್.
1: ಉದಾಹರಣೆಗೆ ನಮ್ಮ ನಮ್ಮ ಸಿನಿಮಾದಲ್ಲಿ 200 ಸಿನಿಮಾ ನಮ್ಮ ವರ್ಷಕ್ಕೆ 250 ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಬಿಡುಗಡೆ ಆದ್ರೆ ಅದ್ರಲ್ಲಿ ಬೆರಳೆಣಿಕೆ ಒಂದು 4-5 ಸಿನಿಮಾ ಮಾತ್ರ ಅದು ಗೆಲುವು. ಈ ಅದು ಬೇರೆ ಭಾಷೆ ರಾಜ್ಯದ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಅದು ಜಾಸ್ತಿ ಆಗ್ಬೇಕು. ಅಟ್ಲೀಸ್ಟ್ ಮಿನಿಮಮ್ ಒಂದು 40-50 ಸಿನಿಮಾ ಆದ್ರೂ ಒಂದು ಸಕ್ಸಸ್ ರೇಟ್
0: ಇರಬೇಕು.
1: ಇದಾಗ್ಬೇಕಂದ್ರೆ ನಮ್ಮಲ್ಲಿ ಏನ್ ಬೇಕು, ಹೊಸ ನಿರ್ದೇಶಕರು ಬೇಕು, ಬರಹಗಾರರು ಬೇಕು, ಇನ್ನ ಕಲಾವಿದರು ಬೇಕು. ಈ ತರ ಇದು ನಮ್ಮಲ್ಲಿ ಕೊರತೆ ಇದೆ ಖಂಡಿತವಾಗ್ಲು.
0: ಒಂದು ಒಳ್ಳೆಯ ಸಿನಿಮಾ ಅಂದ್ರೆ ನಿಮ್ಮ ಪ್ರಕಾರ ಏನು, ಹೇಗಿರಬೇಕು ಆ ಸಿನಿಮಾದ ಆಸ್ಪೆಕ್ಟ್ಗಳು?
1: ಆಸ್ಪೆಕ್ಟ್ಗಳು ಟೀಮ್ ವರ್ಕ್, ಎಲ್ಲಾ ಕ್ಷೇತ್ರದಲ್ಲೂ ಟೀಮ್ ವರ್ಕ್. ನಿಮ್ಮ ಕ್ಯಾಮರಾಮ್ಯಾನ್ ಇಂದ ಹಿಡಿದು ಎಡಿಟರ್ ಇಂದ ಹಿಡಿದು ಕಲಾವಿದನ, ಉದಾಹರಣೆಗೆ ನೀವು ಇವತ್ತಿಗೂ ನಮ್ಮ ಶಂಕರ್ ನಾಗ್ ಅವರ ಸಿನಿಮಾಗಳು, ಅವ್ರು ಮಾಡಿದಂತ ಮಾಲ್ಗುಡಿ ಡೇಸ್ ಆಗ್ಲಿ, ಆಕ್ಸಿಡೆಂಟ್ ಆಗ್ಲಿ, ಆಯ್ತಾ, ಮಿಂಚಿನ ಓಟ ಆಗ್ಲಿ, ನೋಡಿ ನೀವು ಆ ಸಿನಿಮಾ ನೋಡಿದ್ರೆ
0: ನಮ್ಗೆ
1: ಅದು ಟೀಮ್ ವರ್ಕ್ ರೀ, ಅದು ಟೀಮ್ ವರ್ಕ್. ನಮ್ಮಲ್ಲಿ ಅದು
0: ಮಿಸ್ ಆಗ್ತಿದೆ ಈಗ,
1: ಮಿಸ್ ಆಗಿ ಇವತ್ತಿಗೂ ಆ ಸಿನಿಮಾ ಹೆಂಗಿದೆ ಅಂತಂದ್ರೆ, ನೀವು ಮಾಲ್ಗುಡಿ ಡೇಸ್ ಪ್ರತಿ ಒಂದು ಎಪಿಸೋಡ್ ನೋಡಿ, ಶಂಕರ್ ನಾಗ್ ಅವ್ರು ಮಾಡಿದಂತ ಯಪ್ಪ ಏನಿದು, ಎಷ್ಟು ಎಷ್ಟು ಚೆನ್ನಾಗಿದೆ
0: ಇದು.
1: ಎಸ್, ಇದೆಲ್ಲ ಸಾಧ್ಯ ಟೀಮ್ ವರ್ಕ್ ಇಂದ. ಎಲ್ಲಾರು ಪರ್ಫೆಕ್ಟ್ ಆಗಿದ್ರು, ಎಲ್ಲಾರು ಅವ್ರ ಕ್ರಾಫ್ಟ್ ಮ್ಯಾನ್ಶಿಪ್ ಆನ್ ಟಾಪ್ ನಾಚ್. ಇವಾಗ ಅದು ಕೊರತೆ ಆಗಿದೆ ನಮಗೆ. ಇನ್ನೊಂದು ಶಂಕರ್ ನಾಗ್ ಅವರು

0: ಒಂದು ಆ ರೀತಿ ಒಂದು ತಂಡ ಬೇಕು, ಆ ತರ ಸ್ಪಾರ್ಕ್ ಇರುವಂತ ಟೀಮ್ ಇರಬೇಕು.
1: ಒಟ್ಟಲ್ಲಿ ಒಂದು ಟೀಮ್ ವರ್ಕ್ ಬೇಕು ಎಲ್ಲದರಲ್ಲೂ.
0: ಖಂಡಿತವಾಗ್ಲು.
1: ಮೊದಲ ಆಕ್ಟಿಂಗ್ ಅನುಭವ ಹೇಗಿತ್ತು?
0: ಸ್ವಲ್ಪ ಖುಷಿ ಕೊಡ್ತು, ನರ್ವಸ್ ಇತ್ತು. ಕ್ಯಾಮ್ರಾ ಫೇಸ್ ಮಾಡಿದಾಗ ತುಂಬಾ ಕನಸುಗಳಿತ್ತು. ಇದು ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಅನ್ಬಹುದು.
1: ಈ ಫಿಟ್ನೆಸ್ ಅನ್ನೋದು ಆಕ್ಟಿಂಗ್ಗೆ ಎಷ್ಟು ಸಹಾಯ ಮಾಡಿದೆ?
0: ಒಬ್ಬ ಕಲಾವಿದನಾದ್ರೆ ಹಾಗೆ ನಿಮ್ಗೆ ದೇಹದಾಡಿಯ ಅತಿ ಮುಖ್ಯ. ನಿಮ್ಮ ನೋಡಿ, ನಿಮ್ಮ ದೇಹನ ನೋಡಿ ಒಬ್ರು, ಇವಾಗ ನಿಮ್ಗೆ ಒಬ್ರು ತುಂಬಾ ಸುಂದರವಾಗಿ ಅಥವಾ ಜೊತೆಗೆ ಒಬ್ಬ ಮಸ್ತ ಇರೋ ದೇಹ ಇದ್ರೆ ಒಂದ್ 20 ಜನ ಎದ್ದು ಕಾಣಿಸ್ತಾನೆ. ಹಾಗೆ ಒಬ್ಬ ಕಲಾವಿದನಾಗಿ ಅವ್ರ ದೇಹನ ಕಾಪಾಡ್ಕೊಳ್ಬೇಕು. ಉದಾಹರಣೆಗೆ ರಾಜ್ಕುಮಾರ್ ಅವರು ಹೇಗಿದ್ರು, ಅವ್ರ ದೇಹ ಹೇಗಿತ್ತು, ಎಷ್ಟು ಫಿಟ್ ಆಗಿದ್ರು ನೋಡಿದಾಗಲ್ಲ. ಖಂಡಿತವಾಗ್ಲು. ನೀವು ಅವರ ಕಾಲಘಟ್ಟದಲ್ಲಿ ನೀವು ನೋಡಿದಾಗ ಇಡೀ ಭಾರತ ದೇಶದ ಯಾವುದೇ ಚಿತ್ರನಟರಾಗ್ಲಿ ಅವರಷ್ಟು ಫಿಟ್ ಆಗಿ
1: ಯಾರು ಇರ್ಲಿಲ್ಲ.
0: ಅವರ ಕಾಲಘಟ್ಟದಲ್ಲೇ ನೀವು ನೋಡಿ ಯಾರಿದ್ರು, ಒಬ್ಬರಷ್ಟು ಹೇಳಿ, ಯಾರು ಇಲ್ಲ. ಅದಕ್ಕೆ ಅವ್ರು ಇಷ್ಟು ಹೇಗೆ ಔಟ್ ಸ್ಟ್ಯಾಂಡಿಂಗ್ ಆಗಿದ್ರು ಅವರು.
1: ಹೌದು. ನಮ್ಮ ಮಾತುಕತೆಯನ್ನ ಮುಂದುವರ್ಸೋಣ ನಿಮ್ಮದೇ ಸಿನಿಮಾದ ಲುಂಗಿ ಎತ್ಕೊಂಡು ಅನಿಯೋ ಗೀತೆಯ ನಂತರ.

0: ಲಂಚ್ ಬಾಕ್ಸ್ ಮುಂದೆ ಬರುತ್ತಾ ಇದೆ. ರಘು ಅವರೇ, ನಿಮ್ಗೊಂದು ಪ್ರಶ್ನೆ. ಇದು ತುಂಬಾ ಏನು ಆಯ್ಕೆ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಪ್ರಶ್ನೆ ಹೀಗಿದೆ, ನೀವು ಗೆದ್ದಿರುವಂತಹ ಅಂತಾರಾಷ್ಟ್ರೀಯ ಮೆಡಲ್ಸ್ಗಳ ಬಗ್ಗೆ, ಅಂತಾರಾಷ್ಟ್ರೀಯ ಮೆಡಲ್ಸ್ಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ?
1: ನನ್ನ ಸ್ಪೆಷಲ್ ಅಂದ್ರೆ ನಾನು ಮೊದಲೇ ಬಾರಿ ಸಿಂಗಾಪುರ್ ಹೋದಾಗ ಸ್ಪೆಸಿಫಿಕ್ ಅಲ್ಲೇ, ಅದು ಒಂಥರ ನನ್ನ ಮೊದಲನೆಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆ. ನಮ್ಮ ಭಾರತ ದೇಶ ಪ್ರತಿನಿಧಿಸ್ತಿದ್ದೀನಿ ಅಲ್ಲಿ, ನಮ್ಮ ಭಾರತ ದೇಶನ ನಮ್ಮ ಬಾವುಟನ ಹಾರಿಸ್ತಾ ಇದ್ದೀನಿ, ಅದೊಂಥರ ಖುಷಿ ಕೊಡತ್ತೆ. ಸೊ ಅದ್ ಒಂದು. ಎರಡನೇದು ಏನಂತಂದ್ರೆ, ಪ್ರತಿ ದೇಶ ಒಂದು ವಿಭಿನ್ನ. ನಾನು ಸಿಂಗಾಪುರ್, ನ್ಯೂಜಿಲ್ಯಾಂಡ್, ಜಪಾನ್ ಎಲ್ಲ ಹೋದಾಗ ನನ್ಗೆ ಅಲ್ಲೆಲ್ಲ ನೋಡಿದಾಗ ಇನ್ನ ದೇಶಗಳು ಅದು ಕಲಿಯೋದು ಸುಮಾರು ವಿಚಾರಗಳಿದ್ದಾವೆ. ಸ್ವಚ್ಛತೆಯಿಂದ ಹಿಡಿದು ನಾಗರಿಕ ಪ್ರಜ್ಞೆಯಿಂದ ಹಿಡಿದು ಅಲ್ಲಿರುವಂತ ಟ್ರಾಫಿಕ್ ಡಿಸಿಪ್ಲಿನ್ ಇಂದ ಹಿಡಿದು ಅದು ನಮ್ಮ ದೇಶದಲ್ಲೂ ಆಗಬೇಕದು, ಆದಷ್ಟು ಬೇಗ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅದೆಲ್ಲ ನಮ್ಮ ದೇಶದ ಸ್ವಚ್ಛತೆ, ನಾಗರಿಕ ಪ್ರಜ್ಞೆ ಅದನ್ನು ಸ್ವಲ್ಪ ಕೊರತೆ ಇದೆ. ಸೊ ಅದೆಲ್ಲ ಆದಾಗ ನಮಗೂ ಒಂದು ಖುಷಿ ಕೊಡುತ್ತೆ. ಸೊ ನಮ್ಮ ಭಾರತ ದೇಶದ ಜೊತೆಗೆ ಪ್ರತಿನಿಧಿ ಜೊತೆಗೆ ಅದನ್ನ ಕಲಿತಾ ಇದ್ದೀನಿ ಅಲ್ಲಿರುವಂತ ದೇಶದ ಕೆಲವು ವಿಚಾರಗಳು.
0: ಈ ಫಿಟ್ನೆಸ್ ಪ್ರಯಾಣದಲ್ಲಿ ನೀವು ಎದುರಿಸಿರುವಂತಹ ಯಾವ್ದಾದ್ರು ಒಂದಷ್ಟು ಕಷ್ಟಗಳು, ಅದ್ರ ಬಗ್ಗೆ ಹೇಳ್ಬೋದಾ?
1: ಕಷ್ಟಗಳು ಅಂತಂದ್ರೆ ನಾವು ಉದಾಹರಣೆಗೆ ನಮ್ಗೆ ಈ ನಮ್ಮ ಕ್ರಿಕೆಟ್ ಒಂದು ಬಿಟ್ಟು ನೀವು ಯಾವ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ದೇಶದಲ್ಲಿ ಜನರಿಗೆ ಸ್ಟಾರ್ಸ್ ಇದಾರಂತ ಗೊತ್ತ ಹೇಳಿ? ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಎಷ್ಟು ಜನಗೆ ನಮ್ಮ ಬೇರೆ ದೇಶಕ್ಕೆ ಹೋದಾಗ ನಿಮ್ಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ, ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಹೇಳಿ? ಎಲ್ಲೂ ಇಲ್ಲ. ಈಗ ನನಗೆ ಮೂರು ಇದಕ್ಕೂ ಇಂಟರ್ನ್ಯಾಷನಲ್ ಮಾಡಿದಾಗ ನನ್ ಸ್ವಂತ ದುಡ್ಡಲ್ಲಿ ಹೋಗಿದ್ದು ಆಯ್ತಾ, ನನಗೆ ಮೆಡಲ್ ತಂದಾಗ ಅದ್ರ ಬಗ್ಗೆ ಎಲ್ಲೂ ಹೈಲೈಟ್ ಆಗಿಲ್ಲ, ಹೈಲೈಟ್ ಮಾಡಿಲ್ಲ. ಉದಾಹರಣೆ ನಮಗೆ ನೀವು ನ್ಯೂಸ್ ಎಲ್ಲ ಈ ಬಗ್ಗೆ ಏನ್ ನೋಡ್ತೀರಿ ನೀವು? ಇಂಟರ್ನೆಟ್, ಯೂಟ್ಯೂಬ್, ಯಾವ್ದೇ ನ್ಯೂಸ್ ಚಾನಲ್ ಇದ್ರೆ ಬ್ಯಾಡ್ದಾಗಿರೋ ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಯಾರೋ ಏನೋ ಅದು ಅದು ಸಾಧನೆಯೇ ಅಲ್ಲ, ಸಾಧಕರನ್ನ ಗುರುತಿಸೋದ್ರಲ್ಲಿ ತುಂಬಾ ಕಮ್ಮಿ ಆಗಿದೆ. ಎವ್ರಿಬಡಿ ಇಸ್ ಫೇಲಿಂಗ್ ಅಟ್. ತುಂಬಾ ಸಾಧಕರನ್ನ ಗುರುತಿಸಿದಾಗ ಬೇರೆಯವ್ರ ಯುವಕರು ಬೆಳೆಯೋ ಮಕ್ಕಳು ನೋಡಿ ನಾವು ಅವ್ರ ತರ ಆಗ್ಬೇಕು ಹೋಗ್ಬೇಕು ಅಂತ ಇದ್ವಿ. ಇಲ್ಲ ಏನಾಗಿದೆ, ಯಾರೋ ಒಬ್ಬ ಸುಳ್ಳು ಹೇಳೋನ್ನ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ತಾರೆ, ಇಲ್ಲ ಯಾರೋ ಒಬ್ಬ ಅದೇನೋ ಏನೋ ನಿಮ್ಗೆ ಗೊತ್ತಿರ್ಬೇಕು ಅದ್ರ ಬಗ್ಗೆ ಎಂತವ್ರ ಇಂಟರ್ವ್ಯೂ ಮಾಡ್ತಾರೆ ನೋಡಿ ಆಯ್ತಾ. ಸೊ ಯಾರ ಅವ್ರ ಬಗ್ಗೆ ಪರಿಚಯ ಮಾಡ್ಕ, ಅವ್ರಿಗೆ ಅವ್ರ ಬಗ್ಗೆ ಅವರಿಂದ ಏನ್ ಸಾಧನೆ ಏನಿದೆ ಶೂನ್ಯ, ಅವರಿಂದ ಕಲಿಯೋದೇನಿದೆ ಎಂತದ್ದು
0: ಇರಲ್ಲ
1: ಆಯ್ತಾ. ಸೊ ಈ ತರ ಆಗ್ತಿದೆ, ಇಷ್ಟೋ ಸಾಧಕರನ್ನ ಗುರುತಿಸ್ಬೇಕಾಗಿದೆ ನಮ್ಮ ಮಾಧ್ಯಮದವರು. ಅದು ಆಗ್ತಾ ಇಲ್ಲ, ಎಷ್ಟೋ ಜನ ಇಂಟರ್ನ್ಯಾಷನಲ್ ಈವೆಂಟ್ ಹೋಗ್ತಿದಾರೆ ಅವ್ರು ಯಾರು ನಮ್ಗೆ ಇಷ್ಟ ಜನಕ್ಕೆ ಕ್ರಿಕೆಟರ್ ಬಿಟ್ಟು ಬೇರೆ ಯಾವ ಸ್ಪೋರ್ಟ್ಸ್ ಮ್ಯಾನ್ ಹೆಸರು ಗೊತ್ತ ಹೇಳಿ?
0: ತುಂಬಾ ಬೆರಳಣಿಕೆ ಅಷ್ಟು ಅಷ್ಟೇ,
1: ಯಾರು ಗೊತ್ತ ಹೇಳಿ? ಎಷ್ಟು ಸ್ಪೋರ್ಟ್ಸ್ ಇದೆ ಎಷ್ಟು ಜನ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಕ್ರಿಕೆಟ್ ಸ್ಪೋರ್ಟ್ಸ್ ಅವ್ರು ಮಾತ್ರ ಗೊತ್ತು, ಬೇರೆ ಯಾವ ಸ್ಪೋರ್ಟ್ಸ್
0: ಗೊತ್ತಿಲ್ಲ. ಪ್ರಸಾದ್ ಅಂತ ಒಬ್ರು ಸ್ನೇಹಿತರು ಸಂದೇಶವನ್ನು ಕಳ್ಸ್ಕೊಳಿದ್ದಾರೆ. ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನು ಅಂದ್ರೆ, ನ್ಯಾಚುರಲ್ ಬಾಡಿಂಗ್ ಬಿಲ್ಡಿಂಗ್ ಬಗ್ಗೆ ರಘು ಅವರು ಏನ್ ಹೇಳ್ತಾರೆ ಕೇಳಿ ಅಂತ ಕೇಳ್ತಾ ಇದಾರೆ.
1: ಬಾಡಿ ಬಿಲ್ಡಿಂಗ್ ನಿಮ್ಗೆ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅನ್ನೋದು ನಿಮ್ಗೆ ಲೈಫ್ ಟೈಮ್ ಲೈಫ್ ಸ್ಟೈಲ್ ಇದ್ದಂಗೆ. ಅದು ನಿಮ್ಗೆ ನೀವು ಬಾಡಿ ಬಿಲ್ಡಿಂಗ್ ಅಲ್ಲಿ ಶೇಕಡ 80-90 ಭಾಗ ನೀವು ಸ್ಟೆರಾಯ್ಡ್ಸ್ ಅಲ್ಲಿ ನೀವು ನಡೆಯೋದು. ಸೊ ಇದು ಇಟ್ಸ್ ನಾಟ್ ಎ ಹೆಲ್ತಿ ಸ್ಪೋರ್ಟ್ಸ್. ಈ ಎಲ್ಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇದೆ ಅದು ಮತ್ತೆ ನಾನು ಪ್ರಮೋಟ್ ಮಾಡ್ತಾ ಇರೋದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್. ಏನಂದ್ರೆ ಲೈಫ್ ಟೈಮ್ ನಮ್ಮ ತಂದೆಯವರು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಇರೋದ್ರಿಂದ ಯುವಕರು ಏನಂದ್ರೆ ನೀವು ಲಾಂಗ್ ರನ್ ಜೀವನ ಪೂರ್ತಿ ತುಂಬಾ ಆರೋಗ್ಯವಾಗಿರ್ತೀರಾ ಅಂತ. ಇವಾಗ ನಾನ್ ಮಾಡೋದ್ರಿಂದ ನನ್ನ ನೋಡಿ ಎಷ್ಟೋ ಜನ ನ್ಯಾಚುರಲ್ ಊರ್ ಇವಾಗ ಹೆಂಗಾಗಿದೆ ಮನೋಭಾವ ಅಂದ್ರೆ ನ್ಯಾಚುರಲ್ ನೀವು ಮಾಡಕ್ಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ. ಇದನ್ನ ನಾನು ಮಾಡಿ ಇಂಟರ್ನ್ಯಾಷನಲ್ ವರೆಗೂ ಹೋಗಿ ಮೆಡಲ್ ತಗೊಂಬಂದು ತೋರಿಸ್ತಾ ಇದೀನಿ ಜನಕ್ಕೆ, ನಿಮ್ಮಲ್ಲೂ
0: ಸಾಧ್ಯ ಆಗುತ್ತೆ
1: ನೈಸರ್ಗಿಕವಾಗಿ ಮಾಡಿ ಅಂತ. ಸೊ ಇದನ್ನ ನೋಡಿ ಎಷ್ಟೋ ಜನ ಬದಲಾಗ್ತಿದ್ದಾರೆ, ಅದು ನನ್ ಖುಷಿ. ಸೊ ಒಳ್ಳೊಳ್ಳೆ ದಾರಿ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ.
0: ಕಿರಣ್ ಅವರು ಶಿವಮೊಗ್ಗದಿಂದ ಕೇಳ್ತಾ ಇದಾರೆ, ಸ್ಟೆರಾಯ್ಡ್ ಬಗ್ಗೆ ನೀವು ಯುವಕರಿಗೆ ಏನ್ ಹೇಳ್ತೀರಾ ಅಂತ?
1: ಖಂಡಿತವಾಗ್ಲಿ ಯಾರು ಸ್ಟೆರಾಯ್ಡ್ಸ್ ಕಡೆ ಮುಖನ ಹಾಕೋಬೇಡಿ. ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಏನಿದೆ ನಾವು ಹಾಗೆ ಮಾಡಕ್ ಹೋಗ್ಬೇಕು. ಆಚೆಗಿನ ಎನಿ ಫಾರಿನ್ ಸಬ್ಸ್ಟೆನ್ಸ್ ನೀವು ತಗೊಂತಿದ್ದೀರ ಅಂದ್ರೆ ಒಳ್ಳೇದಲ್ಲ. ನಮ್ಮ ನೈಸರ್ಗಿಕವಾಗಿರೋ ಸಿಗುವಂತ ಊಟ ಉಪಚಾರಗಳು, ದಿನನಿತ್ಯ ಆರೋಗ್ಯದ ಚಟುವಟಿಕೆಗಳು ಮತ್ತೆ ಎಕ್ಸಸೈಸ್ ಮಾಡಿದ್ರೆ ಅಷ್ಟೇ ಸಾಕು, ಆಚೆಯಿಂದ ಏನು ಬೇಡ ನಮಗೆ.
0: ಈಗಿನ ಕಾಲದಲ್ಲಿ ಎಲ್ಲರೂ ಅದೇ ಸ್ಟೆರಾಯ್ಡ್ ತಗೊಂಡ್ರೆ ಫುಲ್ ಚೆನ್ನಾಗಿ ಬಾಡಿ ಬಂದ್ಬಿಡುತ್ತೆ ಹಂಗೆ ಅಂತೆಲ್ಲ,
1: ಅದು ಹೋಗ್ಬೇಕು, ಅದರಿಂದ ತುಂಬಾ ಅಡ್ಡ ಪರಿಣಾಮಗಳು ಇವೆ.
0: ಇನ್ನು ನಿಮ್ಮ ಒಂದು ದಿನದ ಸಾಮಾನ್ಯ ಡಯಟ್ ಮತ್ತೆ ವರ್ಕೌಟ್ ಹೇಗಿರುತ್ತೆ, ಲೈಕ್ ಇನ್ ರುಟೀನ್ ಅಲ್ಲಿ?
1: ಒಂದ್ ದಿನ ರೊಟೀನ್ ಅಂದ್ರೆ ನಾನು ಒಂದೂವರೆ ತಾಸು ನಾನು ವ್ಯಾಯಾಮ ಮಾಡ್ತೀನಿ, ಅಂದ್ರೆ ದಿನಕ್ಕೆ ಒಂದು ಅಥವಾ ಎರಡು ಮಸಲ್ ಗ್ರೂಪ್ ಅಂತ ಹೇಳ್ಕೊಂತೀನಿ. ಪ್ರತಿ ಊಟದ ಮೇನ್ ಊಟದಲ್ಲೂ ನನ್ನ ಪ್ರೋಟೀನ್ ಅಂಶ ಇರುತ್ತೆ. ಈಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಗಿದೆ, ಅಲ್ಲಿ ಒಂದು ಪ್ರೋಟೀನ್ ಭಾಗ ಇರುತ್ತೆ, ಅಲ್ಲಿ ಒಂದು ಫೈಬರ್ಸ್ ಇರುತ್ತೆ ಸೊಪ್ಪುಗಳು. ಪ್ರೋಟೀನ್ ಅಂದ್ರೆ ಮೊಟ್ಟೆ ಆಗ್ಲಿ ಅಥವಾ ಏನಾದ್ರೂ ಇರುವಂತ ಪ್ರೋಟೀನ್ ಅಂಶ ಇರುತ್ತೆ. ಆಮೇಲೆ ಫ್ಯಾಟ್, ಒಳ್ಳೆ ಫ್ಯಾಟ್. ನಾನು ಶುಗರ್ ಸಕ್ಕರೆ ಇರುವಂತ ಅಂಶಗಳು ತಿನ್ನಲ್ಲ, ಯಾವುದೇ ಕರೆದಿರೋದು ಹುರಿದಿರೋದು ಜಂಕ್ ಫುಡ್ಗಳು ತಿನ್ನಲ್ಲ. ನ್ಯಾಚುರಲ್ ಇಷ್ಟಾಗಿ ಹಣ್ಣುಗಳು ತಿಂತೀವಿ, ತರಕಾರಿಗಳು ತಿಂತೀನಿ, ಆಯ್ತಾ, ಕಾಳುಗಳು, ಮೊಟ್ಟೆಗಳು, ಮೊಟ್ಟೆ ಮೀನು ಇದು ಇಷ್ಟ. ಈ ತರ ನೈಸರ್ಗಿಕ ಹೆಲ್ತಿ ಫುಡ್ ಅಷ್ಟೇ. ಆಯ್ತಾ, ಇವಾಗ ಈ ಹೆಲ್ತಿ ಫುಡ್ ಇಟ್ಟು ಹೀಗೆ ನಾವು ತಿನ್ನೋ ರೀತಿ ಹೀಗೆ ನಾವು ಹೀಗೆ ತಿನ್ಬೇಕು. ಇದನ್ನ ನಾವು ಜನ ಏನ್ ಮಾಡಿ ಇದನ್ನ ಡಯಟ್ ಅಂತ
0: ಮಾಡ್ಕೊಂಡ್ಬಿಡ್ತಾರೆ.
1: ಬೆಳಗ್ಗೆ ಎದ್ರೆ ಬ್ರೆಡ್ ಜಾಮ್ ತಿಂತಾರೆ ನೋಡಿ ಜನ ಹಂಗಾಗಿದೆ. ಎಲ್ಲೋ ದೋಸೆ ಆಚೆಗಡೆ ಹೋಗ್ಬಿಟ್ಟು ಕೇಚವಾಗಿರೋ ತುಪ್ಪ ಆಗಿರೋಂತ ದೋಸೆ ತಿಂತಾರೆ. ಒಂದು ದೋಸೆ ನಿಮ್ 400 calorie ಆಯ್ತು, ಎರಡು ದೋಸೆ 800 calorie ಆಗೈತು. ನಿಮ್ ದಿನಕ್ಕೆ ನಿಮ್ ಬೇಕಾಗಿದ್ದು 2000 ಚಿಲ್ಲರೆ calorie ಅಷ್ಟು ನಮಗೆ. 2000 ಅಷ್ಟು calorie ಒಂದೂವರೆಯಿಂದ 2000 ಅಷ್ಟು calories ದಿನಕ್ಕೆ ಬೇಕು ನಮಗೆ. ನಾವು ಅದರಿಂದ ಹೆಚ್ಚಾಗಿ ನಾವು ಸೇವನೆ ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಗೆಲ್ಲೇ ನೀವು ರೋಡ್ ಸೈಡ್ ನೋಡಿ ಜನ ಎವ್ರಿಬಡಿ ಲುಕ್ಸ್ ಔಟ್ ಆಫ್ ಶೇಪ್, ಬಿಡ್ಕೊಂಡು ಬೊಜ್ಜು ಮೈಯಲ್ಲ. ಆರೋಗ್ಯವಾಗಿ ನಿಮ್ಗೆ ಎಲ್ಲೂ ಯಾರು ಕಾಣೋದಿಲ್ಲ. ಅದೇ ನೀವು 90s ಅಲ್ಲಿ ನೋಡಿ, 90s ಇರೋ ಹಳೆ ಫೋಟೋ ಅಂದ್ರೆ ಎಷ್ಟೆಲ್ಲ ಸ್ಲಿಮ್ ಕಾಣ್ತಾರೆ,
0: ಎಷ್ಟು ಸ್ಲಿಮ್ ಅಂಡ್ ಫಿಟ್ ಆಗಿದ್ರು. ಹಾಗಾಗಿ
1: ಈಗ 2026 ನೀವು ಯಾರೋ ರೋಡಲ್ಲಿ ಹೋದ್ರು, ಯಾರೋ ಒಬ್ಬರು ನೀವು ಆರೋಗ್ಯವಾಗಿರೋದು ನೋಡಿ, ಎಲ್ಲ ಬೊಜ್ಜು ಇಟ್ಕೊಂಡು ಯಾರಿಗೂ ಏನೋ ಒಂದು ಕಾಯಿಲೆ, ಡಯಾಬಿಟಿಕ್, ಅದು ಇದು, ಮೈ ತುಂಬಾ ಕಾಯಿಲೆ ಇಟ್ಕೊಂಡು ಓಡಾಡ್ತಿರ್ತಾರೆ.
0: ಹೌದು, ಹಾಗಾಗಿ ನೀವು ಹೆಲ್ತಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಬೇಕು ಅಂತ ಇದ್ರೆ ಎಷ್ಟು ಬೇಗ ಸಮಯ ಹೋಗ್ತಿದೆ ಅಂತ
1: ಅಂದ್ರೆ, ನಾವು ತಿನ್ಬೇಕಾಗಿರೋ ರೀತಿ ಕ್ರಮ ಹೀಗೆ ನಾವು ಇರ್ಬೇಕಾಗಿರೋದು.

0: ಶರ್ಮಾ. ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅವರಿಂದ ದೊಡ್ಡಬಳ್ಳಾಪುರದ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆ ಸೇವೆಗೆ ಸಮರ್ಪಣೆ. ರೇಷ್ಮೆ ಉದ್ಯಮಕ್ಕೆ ಒತ್ತಾಸೆ ನೀಡುವ ಇ ಸಿಲ್ಕ್ ಪೋರ್ಟಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಐಎಸ್ಐಸಿ ಆಸ್ಪತ್ರೆಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಇದ್ದ ಐಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು.
1: ಅಟಲ್ ನರೇಂದ್ರ ಮೋದಿ ನೇ ಲೇಬರ್ ಕೋಡ್ ಮೇ ಕರಾ ಹೈ ದೋಸ್ತೋ, ಈ ಲೇಬರ್ ಕೋಡ್ ಕೆ ದ್ವಾರಾ ಆಜ್ ಹಮ್ ದೇಶ್ ಕೆ 40 ಕರೋಡ್ ಸೇ ಅಧಿಕ್ ಹಮಾರೆ ಶ್ರಮಿಕ್ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ್ ಕರಿ ಹೈ.
0: ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ. ಕಾರ್ಮಿಕರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು.
2: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ಇಎಸ್ಐ ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂತದನ್ನೇ ಇಎಸ್ಐ ನಾವು ಕೊಟ್ಟಿದ್ದೆ. ನಾವು ಕಾಯೋದಿಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿ ಇಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ವರ್ಚುವಲ್ ಮೂಲಕ ನೆರವೇರಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕಳೀಪುರಂನಲ್ಲಿ ಇಂದು ರೇಷ್ಮೆ ಮತ್ತು ಖನಿಜ ಭವನಕ್ಕಾಗಿ ಶಂಕುಸ್ಥಾಪನೆ ನೆರವೇರಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಮಾರು 667 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಬಹು ಅಂತಸ್ತಿನ ಈ ಕಟ್ಟಡ ವಿವಿಧ ಸೇವೆಗಳನ್ನು ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಇ ಸಿಲ್ಕ್ ಪೋರ್ಟಲ್ಗೂ ಚಾಲನೆ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಲಸಂಪನ್ಮೂಲ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಪ್ರದೇಶಕ್ಕೆ ಇಂದು ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮುಂಗಾರು ಆರಂಭಕ್ಕೂ ಮುನ್ನವೇ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವುದಾಗಿ ತುಂಗಭದ್ರಾ ತಟದ ರೈತರಿಗೆ ಭರವಸೆ ನೀಡಲಾಗಿತ್ತು.

0: ಅದರಂತೆ 70 ವರ್ಷಗಳ ಹಳೆಯದಾದ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಸರ್ಕಾರ ಹಾಗೂ ತಜ್ಞರ ತಂಡಗಳ ಸತತ ಪ್ರಯತ್ನದಿಂದಾಗಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಹೊಸ ಗೇಟುಗಳ ಅಳವಡಿಕೆಯಿಂದಾಗಿ ಮುಂದಿನ 50-60 ವರ್ಷಗಳ ಕಾಲ ತುಂಗಭದ್ರಾ ಜಲಾಶಯವು ಭದ್ರವಾಗಿರಲಿದೆ ಎಂದು ಹೇಳಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದರಿಂದ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಡೆ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕ್ಯಾಲನೂರು ಸಮೀಪ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ಹಾಗೂ ಛತ್ರಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಿಸಲು ಹಾಗೂ ಅನುದಾನ ಬಿಡುಗಡೆಗೆ ಅನುಮೋದನೆ ದೊರೆತಿದೆ ಎಂದು ಹೇಳಿದರು. ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಗಳ ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಶುರುವಾಗಿದ್ದು, ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಕಾಮಗಾರಿ ಆರಂಭಿಸಲಾಗುವುದು ಎಂದು ಹೇಳಿದರು. ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ಎಚ್ಟಿ ತಿಳಿಸಿದ್ದಾರೆ. ಮತ ಎಣಿಕೆಯ ಸಿದ್ದತೆಗಳ ಕುರಿತು ಇಂದು ಮಾಹಿತಿ ನೀಡಿದ ಅವರು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಪ್ರಾಥಮಿಕ ಸಭೆ ನಡೆಸಲಾಗಿದ್ದು, ಚುನಾವಣಾ ಕಾರ್ಯದಲ್ಲಿ ತೊಡಗಿರುವ ಎಲ್ಲಾ ಇಲಾಖೆಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ಎಂದರು. ಬಂದೋಬಸ್ತ್ ಕಾರ್ಯಕ್ಕಾಗಿ ಜಿಲ್ಲಾ ಪೊಲೀಸ್ ಪಡೆಯ ಜೊತೆಗೆ ಹೆಚ್ಚುವರಿ ಸಿಬ್ಬಂದಿ ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಮತ ಎಣಿಕೆ ಕೇಂದ್ರದ ಭದ್ರತೆಯ ಜೊತೆಗೆ ದಾವಣಗೆರೆ ನಗರದ ಆಯ್ದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣನ್ನು ಇಡಲು ಸ್ಟ್ರೆಕಿಂಗ್ ಫೋರ್ಸ್ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: ಉಪಚುನಾವಣೆಯ ಫಲಿತಾಂಶ ಪ್ರಕಟಣೆ ಹಿನ್ನೆಲೆ ಸರ್ವ ಸನ್ನದ್ಧರಾಗಿದ್ದೇವೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿ ರವರ ನೇತೃತ್ವದಲ್ಲಿ ಇವತ್ತಿನ ಪ್ರಾಥಮಿಕವಾಗಿ ಒಂದು ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡಿ ಎಲ್ಲ ಇಲಾಖೆಗಳಿಗೆ ಅವರು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಭದ್ರತಾ ದೃಷ್ಟಿಯಿಂದ ನಾನು ಈಗಾಗಲೇ ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೆವು.
0: ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಂದು ಸುಗಮವಾಗಿ ಆರಂಭಗೊಂಡಿದೆ. ಬೆಳಿಗ್ಗೆ 11:30 ಗಂಟೆಯಿಂದ ಆರಂಭಗೊಂಡಿರುವ ಪರೀಕ್ಷಾ ಪ್ರಕ್ರಿಯೆಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳ ಪ್ರವೇಶ ಪತ್ರ, ವಸ್ತ್ರ ಸಂಹಿತೆ, ಪರೀಕ್ಷಾ ನಿಯಮಗಳನ್ನು ಪಾಲಿಸುವ ಕುರಿತು ಪರಿಶೀಲನೆ ನಡೆಸಿ ತಪಾಸಣೆ ಮಾಡಿ ಒಳಬಿಡಲಾಗುತ್ತಿತ್ತು. ಪರೀಕ್ಷೆ ನಡೆಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ದತೆ ಕೈಗೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ಅಂಗವಿಕಲರು, ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆ ಆರೋಗ್ಯ ಘಟಕ ಕಲ್ಪಿಸಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನ ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದ್ದು, 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಅನೇಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ಟೆನ್ನಿಸ್ ಎಟಿಪಿ ರ್ಯಾಂಕಿಂಗ್ 35 ಕ್ರೀಡಾಕೂಟ ನಾಡಿದ್ದು ಆರಂಭವಾಗಲಿದೆ ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರಿಂದ ದೊಡ್ಡಬಳ್ಳಾಪುರದ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆ ಸೇವೆಗೆ ಸಮರ್ಪಣೆ. ರೇಷ್ಮೆ ಉದ್ಯಮಕ್ಕೆ ಒತ್ತಾಸೆ ನೀಡುವ ಇ ಸಿಲ್ಕ್ ಪೋರ್ಟಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

ಸಮಯ 2:45 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ಈಗ ಕೇಳೋಣ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ.

0: ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
4: ಶ್ರೋತೃ ಬಾಂಧವರೇ, ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಕನ್ನಡ ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ಆರ್ ಎನ್ ಜಯಗೋಪಾಲ್ ಅವರು ನಡೆಸಿಕೊಡುತ್ತಾರೆ.
5: ಗೆಳೆಯ ಪುಟ್ಟಣ್ಣ ನಿರ್ದೇಶಿಸಿದ ಮೊದಲನೇ ಕನ್ನಡ ಚಿತ್ರ ಬೆಳ್ಳಿ ಮೋಡಕ್ಕೆ ಸಂಭಾಷಣೆ ಗೀತೆಗಳನ್ನು ಬರೆಯುವ ಅವಕಾಶ ನನಗೆ ದೊರೆಯಿತು. ಪುಟ್ಟಣ್ಣನವರು ಹಾಡುಗಳಿಗೆ ಚಿತ್ರೀಕರಣದಲ್ಲಿ ಜೀವ ಕೊಡುತ್ತಿದ್ದ ಭಾವುಕ ನಿರ್ದೇಶಕ. ಆ ಚಿತ್ರಕ್ಕೆ ಛಾಯಾಗ್ರಹಣ ನಮ್ಮ ಅಣ್ಣ ಕೃಷ್ಣ ಪ್ರಸಾದ್, ವಿಜಯ ಭಾಸ್ಕರ್ ಸಂಗೀತ, ಎಲ್ಲ ನಮ್ಮ ಗ್ಯಾಂಗೆ. ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿತು. ಆ ಬೆಳ್ಳಿ ಮೋಡ ಚಿತ್ರದ ಒಂದು ಹಾಡು.

ನಾನು ಸಂಭಾಷಣೆ ಬರೆದ ಲಘು ತಿಳಿಹಾಸ್ಯ ಚಿತ್ರಗಳಲ್ಲಿ ಒಂದು ವಾದಿರಾಜ್ ಜವಹರ್ ಸೋದರರು ಸೇರಿ ತಯಾರಿಸಿದ, ನಮ್ಮ ತಂದೆ ನಿರ್ದೇಶಿಸಿದ ಪ್ರೇಮಕ್ಕೂ ಪರ್ಮಿಟ್ ಚಿತ್ರ. ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಪರ್ಮಿಟ್ ಬೇಕಾಗಿದ್ದ ಕಾಲ ಅದು. ಆಗ ಪ್ರೀತಿ ಮಾಡೋಕ್ಕೆ ಸಹ ಪರ್ಮಿಟ್ ಬೇಕೇ ಅನ್ನೋ ಪ್ರಶ್ನೆ ಯುವ ಪ್ರೇಮಿಗಳಲ್ಲಿ ಏಳಬಹುದಾದ್ದು ಸಹಜ. ಕಾಮಿಡಿ ಚಿತ್ರಗಳೇ ಅಪರೂಪವಾಗಿದ್ದ ಕಾಲದಲ್ಲಿ ಮಾಡಿದ ಒಂದು ಯಶಸ್ವಿ ಪ್ರಯೋಗ. ಈ ಚಿತ್ರಕ್ಕೂ ವಿಜಯಭಾಸ್ಕರ್ ಸಂಗೀತ ನೀಡಿದ್ದಾರೆ, ಪಿ ಸುಶೀಲ ಹಾಡಿದ್ದಾರೆ. ಕೇಳಿ.

ವಿ ಫಾರ್ ವಿಕ್ಟರಿ ಎಂದು ಎರಡು ಬೆರಳಲ್ಲಿ ತೋರಿಸುತ್ತೇವೆ. ಇದರಲ್ಲಿ ಒಂದು ಬೆರಳು ವಿಜಯ್ ಭಾಸ್ಕರ್, ಮತ್ತೊಂದು ಬೆರಳು ಯಾರು ಹೇಳಿ? ಮಾತಿನ ಮಲ್ಲ ಸದಾ ಹಸನ್ಮುಖಿ. ಚಿಂತೆ, ಹಾಗೆಂದರೆ ಅರ್ಥ ಅಂತ ಕೇಳೋ ವ್ಯಕ್ತಿ. ಜೀವನ ಒಂದು ಆಟದ ಮೈದಾನ ಅಂತ ತಿಳಿದಿರೋ ಕಲೆಗಾರ, ಎಲ್ಲರ ಜೊತೆಗೂ ಸರಳವಾಗಿ ಸಹಜವಾಗಿ ಮಾತಾಡೋ ಸ್ನೇಹಪ್ರಿಯ, ಧಾಟಿಯನ್ನು ಹಾರ್ಮೋನಿಯಂ ಮೇಲೆ ಕೈ ಆಡಿಸಿದರೆ ಕೇಳುವವರ ಮೈಮರೆಸುವ ಮೋಡಿಗಾರ, ಯಾರು ಗೊತ್ತಾಗಲಿಲ್ವೇ? ಆ ಇನ್ನೊಂದು ಬೆರಳು ದಿ ಗ್ರೇಟ್ ನಾಲೆಡ್ಜಿಯಬಲ್ ವಿ ಜಿ ಕೆ ವಿ ಜಿ ಕೆ ವೆಂಕಟೇಶ್. ಅವರು ನಾನು ಜೋಡಿಯಾಗಿ ತಯಾರಾದ ಚಿತ್ರಗೀತೆಗಳು ಎಷ್ಟೋ, ಆದರೆ ನಾ ಆರಿಸಿರುವ ಈ ಹಾಡು ಸ್ಪೆಷಲ್. ಯಾಕೆಂದರೆ ನನಗೆ ಮೊದಲಿನಿಂದಲೂ ಶಾಸ್ತ್ರೀಯ ಸಂಗೀತ ಅಂದರೆ ತುಂಬ ಅಭಿಮಾನ. ನಾನೇ ವಯಲಿನ್ ನುಡಿಸುತ್ತೇನೆ. ನನ್ನ ಪ್ರಥಮ ಚಿತ್ರ ಪ್ರೇಮದ ಪುತ್ರಿಯಲ್ಲಿ ಹಾಡಿಗೆ ರೀರಿಕಾರ್ಡಿಂಗ್ಗೆ ವಯಲಿನ್ ನುಡಿಸಿ ಸಹ ಇದ್ದೇನೆ. ಬಹಳ ದಿನದಿಂದ ಒಂದು ಶಾಸ್ತ್ರೀಯ ಸಂಗೀತದ ಹಾಡನ್ನು ಚಿತ್ರಕ್ಕೆ ಅಳವಡಿಸಬೇಕೆಂಬ ಆಸೆ ಇತ್ತು. ನಾನು ನಿರ್ದೇಶನ ಮಾಡಿದ ಮರೆಯದ ಹಾಡು ಚಿತ್ರದಲ್ಲಿ ಅಂಥ ಅವಕಾಶ ಒದಗಿಸಿಕೊಂಡೆ. ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದ ಮುತ್ತಯ್ಯ ಭಾಗವತರ್ ಅವರು ರಚಿಸಿದ ಈ ಹಾಡನ್ನು ನನ್ನ ಚಿತ್ರದ ಸನ್ನಿವೇಶಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಂಡೆ. ಈ ಹಾಡನ್ನು ಶ್ರೀಮತಿ ಎಸ್ ಜಾನಕಿಯವರು ಅಮೋಘವಾಗಿ ಹಾಡಿದ್ದಾರೆ. ಸ್ವರಪ್ರಸ್ತಾರಗಳಲ್ಲಿ ಜಿ ಕೆ ವಿ ಅವರ ಅನುಭವವನ್ನು ನೋಡುತ್ತೀರಿ. ಈಗ ಕೇಳಿ ಆ ಹಾಡು.

0: ಆಕಾಶ ಬುಟ್ಟಿ ಸರಣಿ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರರಂಗದ ಚಿತ್ರಸಾಹಿತಿ ಹಾಗೂ ನಿರ್ದೇಶಕ ಆರ್ ಎನ್ ಜೈಗೋಪಾಲ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದ್ರಲ್ಲ, ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ.
1: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದ್ರಿ.

0: ಸಮಯ 3 ಗಂಟೆ ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsvlr@gmail.com.

ಶುಭ ಮಧ್ಯಾಹ್ನ, ಸಮಯ 3:08. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಸುದ್ದಿ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹೊಂಬಿಸಿಲನ್ನ ಶುರು ಮಾಡುವಂತಹ ಸಮಯ. ಹೊಂಬಿಸಿಲಲ್ಲಿ ಕನ್ನಡ ಸಿನಿಮಾದ ಕುಸಿದಿರುತ್ತೆ, ತೆರೆಯ ಹಿಂದೆ ತೆರೆಯ ಮುಂದೆ. ಕಾಸ್ಟಿಂಗ್ ಹೇಗಾಯ್ತು, ಹಾಡುಗಳು ಹೇಗೆ ಹುಟ್ಕೋತು ಅಂತ ಒಂದಷ್ಟು ಇಂಟ್ರೆಸ್ಟ್ ವಿಚಾರಗಳನ್ನ, ಕನ್ನಡ ಸಿನಿರಂಗದ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳನ್ನ ನಾವು ತಿಳ್ಕೋತಾ ಸಾಕ್ತೀವಿ ಇವತ್ತಿನ ಹೊಂಬಿಸಿಲಿನ ಕಾರ್ಯಕ್ರಮದಲ್ಲಿ. ಬಹುಶಃ ಅವರಿಗೆಲ್ಲ ಇವತ್ತು ಹೊಂಬಿಸಿಲು ಇಲ್ಲ ಅನ್ಸುತ್ತೆ, ಬಿಕಾಸ್ ಮೊನ್ನೆಯಿಂದೆಲ್ಲ ಬೆಂಗಳೂರಲ್ಲಿ ಸಖತ್ ಮಳೆ ಆಗ್ತಾ ಇದೆ. ನಿಮ್ ಕಡೆ ಹೇಗಿದೆ ಹವಾಮಾನ ವರದಿ ಅಂತ ವಾಟ್ಸಪ್ ಸಂಖ್ಯೆ 9408090013 ಒಂದು ಮೂರಕ್ಕೆ ಟೈಪ್ ಮಾಡಿ ಕಳಿಸಿ. ಬಿಸಿಲಿದೆಯಾ, ಮಳೆ ಇದೆಯಾ, ಚಳಿ ಇದೆಯಾ, ಗಾಳಿ ಇದೆಯಾ ಅಂತ ತಿಳಿಸ್ಕೊಡಿ. ಇಲ್ಲಂತೂ ಬೆಳಗ್ಗೆ ಚೂರು ಬಿಸಿಲಿತ್ತು, ನೆನ್ನೆ ಎಲ್ಲ ಫುಲ್ಲು ಸಂಜೆ ಹೊತ್ತು ಮಧ್ಯಾಹ್ನ 3 ಟೈಮಿಂದನೂ ಫುಲ್ಲು ಮೋಡ ಕವಿದ ವಾತಾವರಣ. ಹಾಗೆ ಒಂದಷ್ಟು ಕಡೆ ಜೋರಾಗಿ ಬಿರುಗಾಳಿ ಸಮೇತ ಮಳೆ ಬರ್ತಾ ಇತ್ತು. ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ಹೇಳ್ತೀನಿ, ಅಲ್ಲಿವರೆಗೂ ಒಂದು ಸಖತ್ತಾಗಿರೋ ಹಾಡನ್ನು ಕೇಳಿಕೊಂಡು ವಾಪಸ್ ಟೆಕ್ಸ್ಟ್ ಮಾಡಿ ಅದಾದ ನಂತರ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಏನು ಅಂತ ಅರಿವಿಲಾಗುತ್ತೆ. ಟಿಲ್ಲನ್ ಕೇಳ್ತಾರೆ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಸದಾ ಕೇಳ್ತಾರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 FM. ಸಮಯ 3:14. ನೀವು ಕೇಳ್ತಾ ಇದ್ರ ಹೋಮ್ ಬೆಸಲು ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಂದೇಶಗಳನ್ನ ಕಳ್ಸಿಕೊಡಿ ಅಂತ ಕೇಳಿದೆ. ಬಹಳಷ್ಟು ಜನರು ಸಂದೇಶಗಳನ್ನ ಕಳ್ಸಿಕೊಡಿದ್ರ, ಯಾರ್ಯಾರೋ ಇದನ್ನು ಹೇಳ್ತಾ ಇದ್ದೀರಾ, ತಿಳ್ಕೊಳ್ಳುವಂತಹ ಸಮಯ ಇದು. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಎಸ್ ನೋಡೋಣ. ವಾಟ್ಸಪ್ ಅಲ್ಲಿ ಏನೆಲ್ಲ ಸಂದೇಶಗಳು ಬಂದಿದೆ ಅಂತ. ಹಾಯ್ ಅಂತ ಕಳಿಸಿದ್ದಾರೆ ಅಲ್ಲಾ ಬಕ್ಷಿ ಅವರು. ಶುಭ ಮಧ್ಯಾಹ್ನ ಸರ್, ಇಲ್ಲಂತೂ ಮಳೆ ಇಲ್ವೇ ಇಲ್ಲ, ಬರೀ ಬಿಸಿಲು ಅಂತ ಸುಧಾ ಅವರು ಬೋದಿಹಾಳ್ನಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ, ಶುಭ ಮಧ್ಯಾಹ್ನ ಸರ್, ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಹೇಳ್ತಾ ಇದ್ದಾರೆ. ಬಿರು ಬಿಸಿಲು ಅಂತ ಹೊನ್ನೂರಲ್ಲಿ ಅವರು ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಿತ್ರದುರ್ಗದಲ್ಲಿ ಬಿಸಿಲು ಬಹಳ ಆದರೆ ಗಾಳಿನೂ ಕೂಡ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಣ್ಣ ತುಮಕೂರಲ್ಲಿ ಸಖತ್ ಬಿಸಿಲಿದೆ ಅಣ್ಣ, 39 degrees ಇದೆ ಅಂತ ವೇಣು ಕಲ್ಯಾಣ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನಮ್ಮ ಕಾರ್ ಹುಡುಗ ಕಾರ್ ಕಾರ್ ಎಲ್ಲಿ ನೋಡಿ ಕಾರ್ ರಣ ಬಿಸಿಲು ಇದೆ ಸರ್, ಬಟ್ ನಾವು ಆಟ ಆಡೋಕ್ಕೆ ರೆಡಿದೀವಿ ಅಂತ ಗುಣಮತಿ ಭೀಮಪ್ಪ ದಾವಣಗೆರೆಯಿಂದ ಸಂದೇಶವನ್ನು ಕಳ್ಸ್ಕೊಡಿದ್ದಾರೆ. ನಮ್ಮ ಕಡೆ ತುಂಬ ಬಿಸಿಲಿದೆ ಸರ್ ಅಂತ ಸಂದೇಶವನ್ನು ಕಳ್ಸ್ಕೊಟ್ಟಿರೋದು ಯಾರು ನವೀನ್ ಕುಮಾರ್ ಅವರು. ಹೆಸರನ್ನು ಮೆನ್ಷನ್ ಮಾಡಿಲ್ಲ, ಬಟ್ ಸ್ಟಿಲ್ ನಾವು ತುಂಬ

ಮಂಡ್ಯದಿಂದ ಸಂದೇಶವನ್ನ ಕಳ್ಸ್ಕೊಡ್ತಾ ಇದಾರೆ. ಮಳೆನ ಕಳ್ಸ್ಕೊಡಕ್ಕಾಗುತ್ತೋ ಇಲ್ವಾ ಐ ಆಮ್ ನಾಟ್ ಶೋರ್ ಮಹೇಶ್ ಅವರೇ, ಬಟ್ ಸ್ಟಿಲ್ ನಿಮ್ಗೋಸ್ಕರ ಹಾಡುಗಳ ಮಳೆಯನ್ನ ನಾನು ನಿಮ್ಗೆ ಗ್ಯಾರಂಟಿಯಾಗಿ ಕಳ್ಸ್ಕೊಡ್ತೀನಿ, ಅದರಲ್ಲೊಂದು ಡೌಟೇ ಬೇಡ. ಕೌಡ್ಲೇಗೆರೆ ಅಂಜನಾ ನಗರದಿಂದ ಸಂದೇಶ ಕಳ್ಸಿಕೊಟ್ಟಿದೆ ಕೋಡ್ಲಿ ರವಿ ಅವರು ಅಂಜನಾ ನಗರದಿಂದ. ಶುಭ ಮಧ್ಯಾಹ್ನ, ನಾನು ಸದ್ಯ ಜಯನಗರದಲ್ಲಿ ಕಾಲೇಜ್ ಮುಂದೆ ಇದ್ದೀನಿ. ತುಂಬ ಶೆಕೆ ಇದೆ, ಮೋಡ ಕವಿದಿದೆ, ಆದರೆ ಅದು ಮಳೆಯಾಗಿ ಬಂದರೆ ಮನ ತಣಿಯುತ್ತೆ. ಆದರೆ ಎರಡು ದಿನದಿಂದ ಭರಣಿ ಮಳೆ ಧರೆಗೆ ಇಳಿಯಲು ಯೋಚಿಸ್ತಾ ಇದೆ. ಊಟ ಮಾಡಿದ್ರ ಅಂತ ಇದ್ರಿ? ಎಸ್, ನಾನು ಊಟ ಮಾಡಿದೆ. ಖಂಡಿತ ಇವತ್ತು ಬೆಂಗಳೂರಲ್ಲಿ ಮಳೆ ಬಂದೇ ಬರುತ್ತೆ ಅಂತ ಅನಿಸುತ್ತೆ. ಲೆಟ್ಸ್ ಸಿ, ನೋಡೋಣ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು, ನಮಸ್ತೆ, ಚೆನ್ನಾಗಿದ್ದೀರಾ ಅಂತ ಇದ್ದಾರೆ. ನಾನು ಸಖತ್ತಾಗಿದ್ದೀನಿ. ತಾವು ಹೇಗಿದ್ದೀರಾ? ನಮ್ಮೂರಲ್ಲಿ ಬಿಸಿಲು ಜಾಸ್ತಿ ಇದೆ, ಜನರು ಅಲ್ಲೊಬ್ಬರು ಇಲ್ಲೊಬ್ಬರು ದಾರಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಮಳೆ 8 ದಿವಸ ಆಯಿತು ಸರ್, ಇನ್ನೂ ಬಂದಿಲ್ಲ ಮಳೆ ಅಂತ ಹೇಳ್ತಾ ಇದ್ದಾರೆ ಅನಿಲ ಭೀಷ್ಟನವರ ಶಮನೀವಾಡಿಯಿಂದ. ನಿಮ್ಮ ಕಡೆ ಮಳೆ ಇದ್ದರೆ ನಮ್ಮ ಕಡೆ ಚೂರಾದರೂ ಕಳಿಸಿ, ಯಾಕಂದರೆ ಏರ್ ಕೂಲರ್ಗಳು ಬಿಸಿ ಗಾಳಿ ಹಾಕ್ತಿದ್ದಾವೆ ಅಂತ ಇದ್ದಾರೆ. ನಮಸ್ಕಾರ. ಬಿಸಿಲು ಬಹಳ ಇದೆ, ಇದನ್ನ ತಡ್ಕೊಂಡ್ರೆ ಪರಿಹಾರವಾಗಿ ಮಳೆಗಾಲದಲ್ಲಿ ಯಾರಿಗೂ ತೊಂದರೆ ಆಗದಂತೆ ಹದವಾಗಿ ಮಳೆ ಬರಲಿ, ರೈತರಿಗೆ ಒಳ್ಳೇದಾಗಲಿ, ಭೂತಾಯಿ ನಗಲಿ ಅಂತ ವೆಂಕಟಾಚಲ ಜಗದಂಬ ಮಾರ್ಥಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಬಿಸಿಲಾದ್ರೇನು ಮಳೆಯಾದ್ರೇನು ಹೊಂಬಿಸಿಲ್ಲ ಕೇಳ್ತೀನಿ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಉಮಾಶಂಕರ್ HMT ಲೋಟಿನ ಹಾಗೆ ಶೃಂಗೇರಿಯಲ್ಲಿ ತುಂಬ ಬೇಸಿಗೆ ಇದೆ, ಮಳೆಯಿಲ್ಲ ಅಂತ ಅನಂತಮೂರ್ತಿ ಅವರು ಹೇಳ್ತಾ ಇದ್ದಾರೆ. ನಮ್ಮೂರಲ್ಲೂ ಬಿಸಿಲು ಸರ್, ನಿಮ್ಮೂರಿಂದ ಸ್ವಲ್ಪ ಮಳೆ ಕಳಿಸ್ಕೊಡಿ ಅಂತ ಇದ್ದಾರೆ ಚಿದಾನಂದ ಅವರು. TB ಸರ್ಕಲ್ನಿಂದ ಖಂಡಿತ ಕಳಿಸ್ಕೊಡೋಣ. ಆದರೆ ಅದಕ್ಕೂ ಮುಂಚೆ ಹೊಂಬಿಸಿಲಿನ ಮೊದಲನೇ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳಿ. ಅಣ್ಣ ಅವರ ಈ ಕೆಳಗಿನ ಸಿನಿಮಾಗಳಲ್ಲಿ ಗುಂಪಿಗೆ ಸೇರಿದ ಸಿನಿಮಾ ಯಾವುದು? ಆಯ್ಕೆಗಳನ್ನ ಹೇಳ್ತೀನಿ. ಆಯ್ಕೆ 1 ಅಣ್ಣ ತಂಗಿ, ಆಯ್ಕೆ 2 ಭಾಗ್ಯವಂತರು, ಆಯ್ಕೆ 3 ಅಪೂರ್ವ ಸಂಗಮ, ಆಯ್ಕೆ 4 ಶಬ್ದವೇದಿ, ಆಯ್ಕೆ 5 ಯಾವುದು ಅಲ್ಲ. ಯೂಶ್ವಲಿ 4 ಆಯ್ಕೆಗಳನ್ನ ಕೊಟ್ಟು ಮುಗಿಸ್ತಾ ಇದೆ, ಒಂದು ಎಕ್ಸ್ಟ್ರಾ ಆಪ್ಷನ್ನು. ಸೊ ಮತ್ತೊಮ್ಮೆ ಆಯ್ಕೆಗಳು, ಆಯ್ಕೆ 1 ಅಣ್ಣ ತಂಗಿ, ಆಯ್ಕೆ 2 ಭಾಗ್ಯವಂತರು, ಆಯ್ಕೆ 3 ಅಪೂರ್ವ ಸಂಗಮ, ಆಯ್ಕೆ 4 ಶಬ್ದವೇದಿ, ಹಾಗೆ ಆಯ್ಕೆ 5 ಯಾವುದು ಅಲ್ಲ. ಉತ್ತರನ ವಾಟ್ಸಪ್ ಸಂಖ್ಯೆ 9480901013ಕ್ಕೆ ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡದೆ ಆದರೆ ದೂರವಾಣಿ ಸಂಖ್ಯೆ 0802228216ಕ್ಕೆ ಕರೆ ಮಾಡಿ.

ಒಂದಷ್ಟು ಜನ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಅದು ಇದು ಕಲರ್ ಸಿನಿಮಾ ಇನ್ನೊಂದಷ್ಟು ಅಂತ ಹೇಳಿ ಸೆಗ್ರಿಗೇಟ್ ಮಾಡ್ತಾ ಇದ್ದೀರಾ. ಆ ಥರ ನೀವು ಯೋಚನೆ ಮಾಡ್ತಾ ಇದ್ರೆ ಅದು ಸರಿ ಹೋಗೋದಿಲ್ಲ. ಈ ಒಂದು ಆಯಾಮವನ್ನು ಬಿಟ್ಟು ಗೆಸ್ ಮಾಡಬೇಕಾಗುತ್ತೆ. ಗೆಸ್ ಮಾಡ್ತಾ ಇರಿ. ಬ್ಲ್ಯಾಕ್ ಅಂಡ್ ವೈಟ್ ಅನ್ನೋ ಅಂಶನ ಬಿಟ್ಟು ಇನ್ಯಾವ ವಿಧದಿಂದ ಯಾವ ಸಿನಿಮಾನ ಗುಂಪಿನಿಂದ ತೆಗೆದು ಹಾಕ್ಬೋದು ಯೋಚನೆ ಮಾಡಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸಮಯ 3:24 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. 5 ಆಯ್ಕೆಗಳನ್ನ ಕೊಟ್ಟು ಯಾವ ಆಯ್ಕೆ ಇಲ್ಲಿಗೆ ಗುಂಪಿಗೆ ಸೇರಿದ ಪದ ಅಂತ ನಾನು ಕೇಳಿದ್ದೆ. ಕನ್ಫ್ಯೂಸ್ ಮಾಡಬೇಕು ಅಂತ ಈ ರೀತಿ ಆಯ್ಕೆಗಳನ್ನ ಕೊಟ್ಟಿದ್ದೆ. ಆದ್ರೆ ಯಾರು ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ? ಯಾರು ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿಲ್ಲ. ಪ್ರಯತ್ನ ಮಾಡಿದ್ರ ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದ. ಜೋರಾದ ಚಪ್ಪಾಳೆ ಬರಲೇಬೇಕು. ಬಟ್ ಸ್ಟಿಲ್ ಸರಿಯಾದ ಉತ್ತರ ಏನು ಅಂತ ಹೇಳೋದಾದ್ರೆ ಆಯ್ಕೆ 2 ಮತ್ತು 3, ಭಾಗ್ಯವಂತರು ಹಾಗೂ ಅಪೂರ್ವ ಸಂಗಮ. ಯಾಕೆ ಈ 2 ಸಿನಿಮಾ ಅಂತ ಯೋಚನೆ ಮಾಡ್ತಿರ್ತೀರಾ? ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು 206 ಚಿತ್ರಗಳಲ್ಲಿ ನಾಯಕ ನಟರಾಗಿ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ನೇರವಾದ ರೀಮೇಕ್ಗಳಲ್ಲಿ ನಟಿಸಿರುವಂತಹ ಚಿತ್ರಗಳು ಬೆರಳೆಣಿಕೆಯಷ್ಟು ಮಾತ್ರ. ಸೊ ಇಷ್ಟೊಂದು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ಮಾಡಿದರೆ, ಒಂದಷ್ಟು ನಾಟಕಗಳನ್ನ ತೆರೆ ಮೇಲೆ

ಸಿನಿಮಾಗೆ ತಂದಿದ್ದಾರೆ, ಒಂದಷ್ಟು ಸ್ವಂತ ಕತೆಗಳನ್ನು ಕೂಡ ತಂದಿದ್ದಾರೆ. ಅದರಲ್ಲಿ ಒಂದಷ್ಟು ಸಿನಿಮಾಗಳು ರೀಮೇಕ್ ಸಿನಿಮಾಗಳು. ಸೊ ಈ ಒಂದಷ್ಟು ಆಯ್ಕೆಗಳನ್ನ ಕೊಟ್ಟನಲ್ಲ, ಅದರಲ್ಲಿ ಭಾಗ್ಯವಂತರು ಮತ್ತು ಅಪೂರ್ವ ಸಂಗಮ ಅನ್ನೋದು ರೀಮೇಕ್ ಸಿನಿಮಾಗಳು. ಅಪೂರ್ವ ಸಂಗಮ 1984 ತೆರೆ ಕಂಡಂಥ ಜಾನಿ ಮೇರಾ ನಾಮ್ ಅನ್ನೋ ಸಿನಿಮಾದ ರೀಮೇಕ್ ಆಗಿತ್ತು. ಹಾಗೆ ಇನ್ನು ಭಾಗ್ಯವಂತರು 1947 ತೆರೆ ಕಂಡಂಥ ದೀರ್ಘ ಸುಮಂಗಲಿ ಅನ್ನೋ ಸಿನಿಮಾದ ಕನ್ನಡ ಅವತರಣಿಕೆ.

ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೇಗಿದೆ, ಪಿ ವಿ ಶ್ರೀನಿವಾಸ್ ಅವರು ಕನ್ನಡದಲ್ಲಿ ಹಾಡಿದ ಮೊದಲ ಹಾಡು ಯಾವುದು? ಪಿ ವಿ ಶ್ರೀನಿವಾಸ್ ಅವರು ಕನ್ನಡದಲ್ಲಿ ಹಾಡಿದ ಮೊದಲ ಹಾಡು ಯಾವುದು?

ಲೀಲಾ ಬೇಗೂರಿನಿಂದ ಸರಿಯಾಗಿ ಗೆಸ್ ಮಾಡಿದರೆ. ಸುಬ್ರಹ್ಮಣ್ಯ ಜಯಂತ್ ಅವರು ಉತ್ತರ ಸರಿಯಾಗಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಶ್ರೀಲಕ್ಷ್ಮಿ ಗುರುಕುಲ್ ಟೆಲಿಕಾಂ ಲೇಔಟ್ನಿಂದ. ಸುಧಾ ಬೂದಿಹಾಳ್ನಿಂದ, ಹನುಮಂತಪುರ ಜಗಳೂರಿನಿಂದ, ಹನುಮಂತಪ್ಪ ಜಗಳೂರಿನಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಬಿಳೆಬಾವಿಯಿಂದ ಮಂಜುನಾಥ್ ಅವರು ಉತ್ತರ ಸರಿಯಾಗಿದೆ. ರೇಖಾ ಯಲಹಂಕದಿಂದ, ಅನಿಲ ಬೀಷ್ಟನ್ನವರ ಶಮೀನವಾಡಿಯಿಂದ, ಜಗದಾಂಬಿಕಾ ಹಂಸವೇಣಿ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಸುಬಾನ್ ಕೋರಿ ಹಂಪಸಾಗರದಿಂದ. ಎನ್ ವೆಂಕಟೇಶ್ ಕೋಲಾರದಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ನೇತ್ರ ಕೆಂಗೇರಿಯಿಂದ. ಈ ಎಲ್ಲರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ, 1953 ತೆರೆ ಕಂಡಂತಹ ಜಾತಕ ಫಲ ಸಿನಿಮಾದ ಯಾವ ಹಾಡು ಯೋಚನೆ ಮಾಡ್ತಿರ್ತೀರ ಅಲ್ವಾ? ಚಿಂತಿಸದಿರು ರಮಣಿ ಅನ್ನೋ ಗೀತೆ ಇವರ ಕನ್ನಡದ ಮೊದಲ ಗೀತೆ. ಆರ್ ಎನ್ ಆರ್ ಅವರು ಮೂರು ಭಾಷೆಗಳಲ್ಲಿ ತಯಾರಿಸ್ತಾ ಇದ್ದಂತಹ ಸಿನಿಮಾ ಇದು, ಜಾತಕ ಫಲ. ಇದರಲ್ಲಿ ಪಿ ಬಿ ಶ್ರೀನಿವಾಸ್ ಅವರಿಗೆ ಮೊದಲನೇ ಬಾರಿಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆ PBS ಅವರು ಮೂರು ಭಾಷೆಗಳಲ್ಲಿ ಏಕಕಾಲಕ್ಕೆ ಪ್ರವೇಶ ಪಡೆದಂತಹ ಅದೃಷ್ಟಶಾಲಿ ಗಾಯಕರು ಅಂತ ಅನ್ಬಹುದು ನೋಡಿ. ಮೂರು ಭಾಷೆಗಳಲ್ಲಿ ಡಿಬಟ್ ಅವ್ರದ್ದು ಮೊದಲನೇ ಬಾರಿ ಹಾಡ್ತಾ ಇದ್ದಾರೆ, ಅದು ಕೂಡ ಒಂದೇ ಹಾಡನ್ನು ಮೂರು ಭಾಷೆಯಲ್ಲಿ ಹಾಡುವಂತಹ ಅವಕಾಶ ಸಿಕ್ತು ಅವ್ರಿಗೆ. ಗೋವರ್ಧನ್ ಅವರ ಸಂಗೀತ ಇದ್ದಂತಹ ಚಿಂತಿಸದಿರು ರಮಣಿ ಅನ್ನೋದು ಇವರ ಮೊದಲ ಕನ್ನಡ ಗೀತೆಯಾಗಿತ್ತು. ಅದಾದ ನಂತರ ಬಹಳಷ್ಟು ಅವಕಾಶಗಳು ತಮಿಳು ತೆಲುಗು ಭಾಷೆಗಳಲ್ಲೂ ಕೂಡ ಮೂಡಿಬರುತ್ತೆ. ನಂತರ ನಡೆದಿದ್ದು ಎಲ್ಲವೂ ಇತಿಹಾಸ, ನಿಮಗೆ ಗೊತ್ತಲ್ಲ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೀಗಿದೆ. ಇಳಯರಾಜ ಅವರು ಸ್ವತಂತ್ರವಾಗಿ ಸಂಗೀತ ನೀಡಿದಂಥ, ಸಂಗೀತ ನಿರ್ದೇಶನ ಮಾಡಿದಂಥ ಮೊದಲ ಕನ್ನಡ ಸಿನಿಮಾ ಯಾವುದು? ಖ್ಯಾತ ಸಂಗೀತ ನಿರ್ದೇಶಕರಾದ ಇಳಯರಾಜ ಅವರು ಸ್ವತಂತ್ರವಾಗಿ ಸಂಗೀತ ನಿರ್ದೇಶನ ಮಾಡಿದಂಥ ಮೊದಲ ಕನ್ನಡ ಸಿನಿಮಾ ಯಾವುದು? ಉತ್ತರನ ವಾಟ್ಸಪ್ ಸಂಖ್ಯೆ 9480901013 ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದರೆ ದೂರವಾಣಿ ಸಂಖ್ಯೆ 0820222 8102206 ಕರೆ ಮಾಡಿ. PBS ಅವರ ಮೊದಲ ಹಾಡು ಕನ್ನಡದ ಹಾಡು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಸಮಯ 3:39. ಯಾರೆಲ್ಲ ಸರಿಯಾದ ಉತ್ತರಗಳನ್ನ ಕಳ್ಸ್ಕೊಡಿದ್ದಾರೆ ಅಂತ ನೋಡೋ ಸಮಯ. ಜಗದಾಂಬಿಕ ಹಂಸವಿಣಿಯವರ ಉತ್ತರ ಸರಿಯಾಗಿದೆ. ನಿತ್ಯ ಬೂದಿಹಾಳ್ನಿಂದ ಸುಭಾನ್ ಕೋರಿ ಹಂಪಸಾಗರದಿಂದ ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಇವರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳೋದಾದ್ರೆ ಮಾತು ತಪ್ಪದ ಮಗ. 1978 ತೆರೆ ಕಂಡಂತಹ ಸಿನಿಮಾ ಇದು. ಇಳೆರಾಜ ಅವರು ಸ್ವತಂತ್ರವಾಗಿ ಸಂಗೀತ ನಿರ್ದೇಶನ ಮಾಡಿದಂತಹ ಕನ್ನಡದ ಮೊದಲ ಚಿತ್ರ. ಇಳೆರಾಜ ಅವರು ಚಿತ್ರರಂಗಕ್ಕೆ ಬಂದದ್ದು ಜಿ ಕೆ ವೆಂಕಟೇಶ್ ಅವರ ಸಹಾಯಕರಾಗಿ. ಆದರೆ ತಮಿಳು ಚಿತ್ರಗಳ ಮೂಲಕ ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಆರಂಭದಿಂದಲೇ ಭರ್ಜರಿ ಯಶಸ್ಸನ್ನು ಕಂಡಂತವರು. ಅದಾದ ನಂತರ ಶಂಕರ್ ನಾಗರ್ ಅವರ ಜನ್ಮ ಜನ್ಮದ ಅನುಬಂಧ ಗೀತಾ, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಭಾರಿ ಭರ್ಜರಿ ಬೇಟೆ, ರಾಜಭಿನಯದ

ನೀಲಣ್ಣ ಗೆಲ್ಲಾರೆ ಚಿತ್ರಗಳಿಗೆ ಇಳೆರಾಜ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಎಲ್ಲ ಚಿತ್ರಗಳಲ್ಲೂ ಕೂಡ ಒಂದು ಯುನಿಕ್ ಫ್ಲೇವರ್ ಇತ್ತು, ಟೇಸ್ಟ್ ಇತ್ತು. ಹಾಗಾಗಿನೇ ಆ ಸಿನಿಮಾದ ಹಾಡುಗಳು ಇವತ್ತಿಗೂ ಕೂಡ ಜನಪ್ರಿಯ. ನೇತ್ರ ಅವರು ಕೆಂಗೇರಿಯಿಂದ, ಅವರು ಕೂಡ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೇಗಿದೆ? ಜಿ ಬಾಲಸುಬ್ರಹ್ಮಣ್ಯಂ ಅವರು ಕಸ್ತೂರಿ ನಿವಾಸ ಕಥೆಯನ್ನ ಬರೆದಾಗ ಅವರ ತಲೆಯಲ್ಲಿ ನಾಯಕನನ್ನಾಗಿ ಇದ್ದದ್ದು ಯಾರು? ಜಿ ಬಾಲಸುಬ್ರಹ್ಮಣ್ಯಂ ಅವರು ಕಸ್ತೂರಿ ನಿವಾಸ ಸಿನಿಮಾದ ಕಥೆಯನ್ನ ರಚಿಸಿದಾಗ ಅವರು ಯಾರನ್ನ ನಾಯಕನ ದೃಷ್ಟಿ ಅಂತ, ಯಾರನ್ನ ನಾಯಕನಂತ ಕನ್ಸಿಡರ್ ಮಾಡಿ ಕಥೆಯನ್ನ ರಚಿಸಿದ್ರು? ಉತ್ತರ ನಾವು ವಾಟ್ಸ್ಆಪ್ ಸಂಖ್ಯೆ 9840910013 ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ ದೂರವಾಣಿ ಸಂಖ್ಯೆ 08022281206. ಮಾತು ತಪ್ಪದ ಮಗ ಸಿನಿಮಾದ ಗೀತೆ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಹಲೋ ಸ್ನೇಹಿತರೊಬ್ರು ಕರೆ ಮಾಡಿದ್ರು ಬಹುಶಃ ಲೈನು ಕಟ್ ಆಗಿದೆ ಅಂತ ಅನ್ಸುತ್ತೆ ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ರು ನಮ್ಮ ಪ್ರಶ್ನೆಗೆ ತಿಳ್ಕೊಳ್ಳೋಣ ಮಂಗಳ ಮೈಸೂರಿನಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿ ಸುಧಾ ಬೋದಿಹಾಳ್ನಿಂದ ಶೆಟ್ಟಿಗೆರೆ ಶ್ರೀಧರಮೂರ್ತಿ ಚಿಕ್ಕಬಳ್ಳಾಪುರದಿಂದ ವಾಸಿಂ ಜಗಳೂರು ತಾಲೂಕಿನಿಂದ ಅಶೋಕ್ ಅವರ ಉತ್ತರ ಸರಿಯಾಗಿದೆ ಹಾಗೆ ನಂಬರ್ ಎಂಡಿಂಗ್ ಫ್ರಮ್ 898 ಇವರ ಉತ್ತರ ಕೂಡ ಸರಿಯಾಗಿದೆ ಶ್ರೀನಿವಾಸ್ ಅವರು ಜೈಪಿನಗರದಿಂದ ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ರಾಕೇಶ್ ಹರಿಹರದಿಂದ ರಾಧಾಕೃಷ್ಣ ಚಲಹಳಿಯಿಂದ ಶ್ರೀನಿವಾಸ್ ಹೊಸಕೋಟೆಯಿಂದ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಭೋಜರಾಜ್ ಕಾಮನಹಳ್ಳಿ ಪಂಜಾಬಿನಿಂದ ಸುನಂದ ಸ್ಕಂದ ಲೇಔಟ್ನಿಂದ ಬೂದಿಗೆರೆಯಿಂದ ಮುರಳಿಯವರ ಉತ್ತರ ಸರಿಯಾಗಿದೆ ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿ ಜಗಳೂರಿನಿಂದ ವೇದಾಶೆಟ್ಟಿ ಕಾಳವಾರದಿಂದ ಶ್ವೇತಾ ಹೆಸರಾವ್ ಸುಳ್ಳಿದಿಂದ ಹಾಗೆ ವೆಂಕಟಾಚಲ ಮಾರದಹಳ್ಳಿಯಿಂದ ಗುರುರಾಜ ಸೋಮಿಯಾಜಿ ಜ್ಞಾನಭಾರತಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಹಾಗೆ ಶ್ರೀನಿವಾಸ್ ಜೈಪನಗರದಿಂದ ಈ ಎಲ್ಲರ ಉತ್ತರ ಸರಿಯಾಗಿತ್ತು ಕಸ್ತೂರಿ ನಿವಾಸ ಸಿನಿಮಾಗೆ ಮೊದಲು ನಾಯಕರನ್ನಾಗಿ ದೃಷ್ಟಿಯಲ್ಲಿ ಇವರು ನಾಯಕರೆದ್ರೆ ಚೆನ್ನಾಗಿರುತ್ತೆ ಅಂತ ಕಥೆಯನ್ನು ಸೃಷ್ಟಿ ಮಾಡಿದ್ದು ಜಿ ಬಾಲಸುಬ್ರಹ್ಮಣ್ಯ ಅವರು ಯಾರು ಆ ನಟ ಅಂತ ಯೋಚನೆ ಮಾಡಿದೆ ಆದರೆ ಶಿವಾಜಿ ಗಣೇಶನವರು ಕಸ್ತೂರಿ ನಿವಾಸ ಜಿ ಬಾಲಸುಬ್ರಹ್ಮಣ್ಯಂ ಅವರು ನಟ ಶಿವಾಜಿ ಗಣೇಶನ್ ಅವರನ್ನ ದೃಷ್ಟಿಯಲ್ಲಿರಿಸಿಕೊಂಡು ರಚಿಸಿದಂಥ ಕಥೆ ಅದಾಗಲೇ ತೆರೆ ಮೇಲೆ ಸತ್ತು ಟ್ರಾಜಡಿಕಿಂಗ್ ಅಂತ ಅನಿಸ್ಕೊಂಡಿದ್ದಂಥ ಶಿವಾಜಿ ಅವರು ಮತ್ತೊಂದು ಈ ಟ್ರಾಜಡಿ ಕಥೆಯನ್ನು ನಾನು ನಿಜವಾಗ್ಲೂ ಮಾಡಲ್ಲ ಜನ ಏನಂತಾರೆ ಇಷ್ಟು ಟ್ರಾಜಡಿ ಮೇಲೆ ಟ್ರಾಜಡಿ ಅಂತ ಮಾತಾಡೋಕೆ ಶುರು ಮಾಡ್ತಾರೆ ಅಂತ ಈ ಸಿನಿಮಾ ಮಾಡೋದಕ್ಕೆ ಒಪ್ಪದಿಲ್ಲ 25,000 ಕೊಟ್ಟು ಕಥೆಯನ್ನು ಖರೀದಿ ಮಾಡಿದಂಥ ನಿರ್ಮಾಪಕ ನೂರ್ ಸಾಬ್ ಅವರು ಚಿತ್ರ ನಿರ್ಮಾಣವನ್ನು ಕೈಬಿಡ್ತಾರೆ ಕತೆ ಬಗ್ಗೆ ತಿಳ್ಕೊಂಡಿದ್ದಂಥ ಜಿ ಉದಯಶಂಕರ್ ಅವರು ಮತ್ತು ರಾಜ್ ಅವರ ಸಹೋದರರಾದ ವರದರಾಜ್ ಅವರು ದೊರೈ ಭಗವಾನ್ ಅವರಿಗೆ ಕತೆ ತರಿಸೋದಕ್ಕೆ ಕೇಳ್ತಾರೆ ತಮ್ಮದೇ ಆದ ನಿರ್ಮಾಣ ಸಂಸ್ಥೆ ಅನುಪಮ್ ಮೂವೀಸ್ ಬ್ಯಾನರ್ ಅಲ್ಲಿ ದೊರೈ ಭಗವಾನ್ ಅವರು ಈ ಸಿನಿಮಾನ ಮಾಡೋದಕ್ಕೆ ಒಪ್ಕೋತಾರೆ ಒಂದಷ್ಟು ಮೂಲಗಳ ಪ್ರಕಾರ 38,000 ರೂಪಾಯಿ ಕೊಟ್ಟು ಆ ಕತೆಯನ್ನ ಖರೀದಿ ಮಾಡ್ತಾರಂತೆ ಆ ಕಾಲಕ್ಕೆ ಅದು ಬಹಳ ದುಬಾರಿ ಮೊತ್ತ ರಾಜ್ಯ ಸರ್ಕಾರ ಕಪ್ಪು ಬಿಳುಪು ಚಿತ್ರಕ್ಕೆ ನೀಡ್ತಾ ಇದ್ದಂತಹ 50,000 ರೂಪಾಯಿ ಸಹಾಯಧನವನ್ನ ನೆಚ್ಚಿಕೊಂಡು ಕಂಠೀರವ ಸ್ಟುಡಿಯೋದಲ್ಲಿ ಅದನ್ನ ಚಿತ್ರೀಕರಣ ಮಾಡ್ತಾರೆ ಸೊ ಸಿನಿಮಾ ಶೂಟಿಂಗ್ ಆಗುತ್ತೆ ಎಡಿಟಿಂಗ್ ಆಗುತ್ತೆ ರಿಲೀಸ್ ಆಗುತ್ತೆ ಆದ್ರೆ ಆರಂಭದ ರಿಲೀಸ್ ಅಲ್ಲಿ ಸಿನಿಮಾ ನೆಲ ಕಚ್ಚುತ್ತೆ ಯಾರು ಕೂಡ ಅಷ್ಟಾಗಿ ನೋಡೋದಿಲ್ಲ ಅದಾದ ನಂತರ ಎರಡನೇ ಬಾರಿಗೆ ಮತ್ತೆ ರಿಲೀಸ್ ಮಾಡ್ತಾರೆ ಆಗ ಅದು ಶತದಿನೋತ್ಸವವನ್ನ ಆಚರಿಸುತ್ತೆ ಅಯ್ಯೋ ನಾನು ರಿಜೆಕ್ಟ್ ಮಾಡಿದಂತ ಸಿನಿಮಾ

ಇಷ್ಟು ಚೆನ್ನಾಗಿ ಸಕ್ಸಸ್ ಆಗ್ತಾ ಇದೆಯಲ್ಲ ಅಂತ ನೋಡಿ ಶಿವಾಜಿ ಗಣೇಶ್ ಅವರು ತಮ್ಮದೇ ಸ್ವಂತ ಬ್ಯಾನರ್ನಡಿ ಅದನ್ನು ನಿರ್ಮಾಣ ಮಾಡೋದಕ್ಕೆ ಹಕ್ಕನ್ನು ಮತ್ತೆ ಖರೀದಿ ಮಾಡ್ತಾರೆ. ತಮಿಳಿನಲ್ಲಿ ಕಸ್ತೂರಿ ನಿವಾಸ ಅವಂದಾನ್ ಮನಿದನ್ ಅವರೇ ಆ ಮನುಷ್ಯ ಅನ್ನೋ ಹೆಸರಲ್ಲಿ ತಯಾರಾಗುತ್ತೆ. ಮತ್ತು ಹಿಂದಿಯಲ್ಲಿ ಸಂಜೀವ್ ಕುಮಾರ್ ಅವರ ಅಭಿನಯದಲ್ಲಿ ಶಾಗಿರ್ದ್ ಅಂತ ಕೂಡ ರೀಮೇಕ್ ಆಗುತ್ತೆ. ವಾಣಿಶ್ರೀ ಅವರು ಧಾರವಾಡದಿಂದ ಕೂಡ ಈ ಒಂದು ಉತ್ತರವನ್ನು ಕಳಿಸ್ಕೊಟ್ಟಿದ್ದರು. ರವೀಂದ್ರ ಅವರ ಉತ್ತರ ಕೂಡ ಸರಿಯಾಗಿತ್ತು. ಎಂಜಿಆರ್ ಮಾನಸ ಅವರು ಕೂಡ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಹೀಗಿದೆ. ಕನ್ನಡ ಚಿತ್ರರಂಗದ ಆರಂಭದ ಕಾಲದಲ್ಲಿ ಒಬ್ಬ ನಿರ್ದೇಶಕರು ಅಂದರೆ 60-70 ದಶಕದಲ್ಲಿ ಒಬ್ಬ ನಿರ್ದೇಶಕರ ಹೆಚ್ಚು ಸಿನಿಮಾಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದಂಥ ದಾಖಲೆ ಇದೆ. ಯಾರು ಆ ನಿರ್ದೇಶಕರು? ಕನ್ನಡ ಚಿತ್ರರಂಗದ ಆರಂಭದಲ್ಲಿ ಒಬ್ಬ ನಿರ್ದೇಶಕರ ಹೆಚ್ಚು ಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದಂಥ ದಾಖಲೆ ಯಾರದ್ದಾಗಿದೆ?

0: ಹೂಂ ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ ಅಪ್ಪನ ಹೆಗಲಿಗೆ ಸಾಥಿಯಾದದ್ದು ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ ಮಳೆ ಬಂದಾಗ ಕವಿತೆಯಾದದ್ದು ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ ಬಾಲ್ಯ ಹರೆಯ ಮುಪ್ಪು ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ ನಿಮ್ಮ ಪ್ರೀತಿಗೆ ನಾವು ಚಿರಋಣಿ ಆಕಾಶವಾಣಿ ಅಂದು ಇಂದು ಎಂದೆಂದು
4: ಕಾರ್ಯಕ್ರಮದ ಕೊನೆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ನಾನು ಎಲ್ಲರ ಸಂದೇಶಗಳನ್ನ ಚೆಕ್ ಮಾಡಿದೆ ಆದರೆ ಯಾರು ಕೂಡ ಕಳಿಸ್ಕೊಟ್ಟಿಲ್ಲ ಗೆಸ್ ಮಾಡಿದಿರಾ ಆದರೆ ನಿಮ್ಮ ಗೆಸ್ಗಳು ತಪ್ಪಾಗಿದೆ ಒಂದು ಕೆಲಸ ಮಾಡೋಣ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಕ್ಲೂ ಕೊಡ್ತೀನಿ ಮುಂದಿನ ವಾರದ ಈ ಹೊಂಬಿಸಿಲಲ್ಲೇ ನಾನು ನಿಮಗೆ ಉತ್ತರ ಏನು ಅಂತ ರಿವೀಲ್ ಮಾಡ್ತೀನಿ ಸೊ ಕ್ಲೂ ಏನು ಅಂದರೆ ಈ ಒಬ್ಬ ನಿರ್ದೇಶಕರು 1968 ಒಂದೇ ವರ್ಷದಲ್ಲಿ 4 ಸಿನಿಮಾಗಳನ್ನು ಡಿರೆಕ್ಟ್ ಮಾಡಿರ್ತಾರೆ ರಿಲೀಸ್ ಆಗಿರುತ್ತೆ ಹಾಗೆ 1970 ಮತ್ತೆ 3 ಸಿನಿಮಾಗಳ ಡಿರೆಕ್ಷನ್ ಮಾಡ್ತಾರೆ 1977 ಮತ್ತೆ 4 ಸಿನಿಮಾಗಳು 1983 ಮತ್ತೆ 4 ಸಿನಿಮಾಗಳು ಆಗಿನ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗದ ಆರಂಭದಲ್ಲಿ ಒಬ್ಬ ನಿರ್ದೇಶಕರ ಅತಿ ಹೆಚ್ಚು ಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆ ಆದಂತಹ ದಾಖಲೆ ಈ ಒಬ್ಬ ನಿರ್ದೇಶಕರಿಗೆ ಸೇರುತ್ತೆ ಯಾರು ಈ ನಿರ್ದೇಶಕರು ಗೆಸ್ ಮಾಡಿ ಅಂತ ನಾನು ಕೇಳಿದ್ದೆ ಈ ಗೆಸ್ಸನ್ನು ಮುಂದಿನ ವಾರದವರೆಗೂ ಗೆಸ್ ಮಾಡ್ತಾರೆ ಒಂದಷ್ಟು ಹಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ ಈ ಹಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಗೆಸ್ ಮಾಡಿ ಯಾರು ಮುಂದಿನ ವಾರ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ ಕ್ವೆಶನ್ ಪೇಪರ್ನ ಈಗಾಗಲೇ ಲೀಕ್ ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಇದೇ ಆಗಿರುತ್ತೆ ಮುಂದಿನ ವಾರದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಅಂತ ಕೇಳ್ತಾ ಇದ್ರೆ ಇಲ್ಲ ತಪ್ಪು ಬಿ ಆರ್ ಪಂತಲು ಅವರ ಅಂತ ಕೇಳ್ತಾ ಇದ್ರೆ ಇಲ್ಲ ತಪ್ಪು ಎಸ್ ಸಿದ್ದಲಿಂಗಯ್ಯ ಅವರು ಇರ್ಬೋದಾ ಅಂತ ಇದ್ರೆ ಇಲ್ಲ ಹುಣಸೂರು ಕೃಷ್ಣಮೂರ್ತಿ ಅವರ ಅಂತ ಇದ್ದಾರೆ ಖಂಡಿತ ಅಲ್ಲ ಸೊ ಗೆಸ್ ಮಾಡ್ತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೋಮ್ ಬಿಸಿಲಿನ ವಿಶೇಷ ಹೋಮ್ ಬಿಸಿಲಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿತ್ತು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್ ಉತ್ತರ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಬಹಳಷ್ಟು ಜನ ಕರೆ ಕೂಡ ಮಾಡಿದ್ರಿ ಕರೆ ಮಾಡಿದವ್ರಿಗೂ ಧನ್ಯವಾದ ಎಸ್ ಕಾರ್ಯಕ್ರಮವನ್ನ ಮುಕ್ತಾಯ ಅಂತ ಹೇಳಿದ ನಂತರ ಒಬ್ಬ ಸ್ನೇಹಿತರು ಸರಿಯಾದ ಉತ್ತರವನ್ನ ಕಳ್ಸ್ಕೊಂಡಿದ್ದಾರೆ ಯಾರು ಆ ಸ್ನೇಹಿತರು ಮುಂದಿನ ವಾರದಲ್ಲಿ ರಿವೀಲ್ ಮಾಡ್ತೀನಿ ನೀವು ಕೂಡ ಆ ಪ್ರಶ್ನೆಗೆ ಉತ್ತರನ ಗೆಸ್ ಮಾಡ್ತಾ ಇರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ
0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ
0: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

ಶುಭ ಸಂಜೆ. ಸಮಯ 4:01 ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM ಅಲ್ಲಿ ಹೊತ್ತಲ್ಲಿ ನಿಮ್ಸತಿ ಆಗ್ತಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಗುಲ್ಮೋಹರನ್ನ ಶುರು ಮಾಡುವಂತಹ ಸಮಯ. ಗುಲ್ಮೋಹರ್ನಲ್ಲಿ ಪ್ರತಿ ಭಾನುವಾರ ಒಂದು ವಿಚಾರನ ತಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಆ ವಿಚಾರದ ಬಗ್ಗೆ ನಾವು ಕೂಡ ಡಿಸ್ಕಸ್ ಮಾಡ್ತೀವಿ, ನೀವು ಕೂಡ ಡಿಸ್ಕಸ್ ಮಾಡ್ತೀರಾ, ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೋತೀರಾ. ಹಾಗೆಯೇ ಇವತ್ತು ಕೂಡ ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು. ಬಿಕಾಸ್ ದ ವಿಷಯ ಇಸ್ ವೆರಿ ಸಿಂಪಲ್. ಏನು ಆ ವಿಷಯ ಅಂದರೆ, ಪ್ರತಿದಿನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲಾನು ಓಪನ್ ಮಾಡ್ತಾ ಇರ್ತೀವಿ, ಅಲ್ಲಿ ಒಂದಷ್ಟು ಟ್ರೋಲ್ಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತೆ. ಎಸ್, ಆನ್ಲೈನ್ ಟ್ರೋಲಿಂಗ್. ಏನು ಟ್ರೋಲಿಂಗ್ ಬಗ್ಗೆ ಏನು ಮಾತಾಡ್ತೀರಾ, ಟ್ರೋಲ್ ಬಗ್ಗೆ ಏನು ಮಾತಾಡ್ತೀರಾ ಅಂತ ಕೇಳ್ತಾ ಇರ್ಬೋದು. ಸೊ ಈ ಆನ್ಲೈನ್ ಟ್ರೋಲ್ ಅನ್ನೋದು ಫ್ರೀಡಮ್ ಆಫ್ ಸ್ಪೀಚ, ಮಾತಿನ ಸ್ವಾತಂತ್ರ್ಯನ ಅಥವಾ ದೌರ್ಜನ್ಯಾನ? ಸೊ ಅದು ಹಾಗೆ ಇದು ಹೀಗೆ, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು ಅಂತ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಿರ್ತಾರೆ, ಟ್ರೋಲ್ ಮಾಡ್ತಿರ್ತಾರೆ. ಓಕೆನಾ? ಇದು ಫ್ರೀಡಮ್ ಆಫ್ ಸ್ಪೀಚ, ಮಾತಿನ ಸ್ವಾತಂತ್ರ್ಯನ ಇಲ್ಲ, ಎಲ್ಲರೂ ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು ಅನ್ನೋದು ನಿಮ್ಮ ನಿಲುವ ಅಥವಾ ಇಲ್ಲ ಒಂದಷ್ಟು ಏನು ಆ ಒಂದು ಮಾತಿನ ಸ್ವಾತಂತ್ರ್ಯದ ನಿಲುವಿನಲ್ಲೇ ಅದನ್ನ ದೌರ್ಜನ್ಯವಾಗಿ ಪರಿವರ್ತಿಸ್ತಾ ಇದ್ದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಹಂಚ್ಕೊಳ್ಳಿ. ವಾಟ್ಸ್ಆ್ಯಪ್ ಸಂಖ್ಯೆ 9480090913 ಕ್ಕೆ ಕರೆ ಮಾಡಿ ಮಾತಾಡೋದಾದ್ರೆ, ದೂರವಾಣಿ ಸಂಖ್ಯೆ 0802228102206 ಕ್ಕೆ ಕರೆ ಮಾಡಿ. ಈಗ ಕೇಳ್ತಾರೆ ಸುಭಾನಲ್ಲ ಅನ್ನೋ ಗೀತೆ.

ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಸಮಯ 4:07 ಈ ಹೊತ್ತಲ್ಲಿ ನಿಮ್ಮ ಸುತ್ತಿಯಾಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

ಇದೊಂದು ವಿಚಾರನ ನಾನು ಕೇಳಿದ್ದೆ, ಆನ್ಲೈನ್ ಟ್ರೋಲಿಂಗ್ ಇದು ವಾಕ್ ಸ್ವಾತಂತ್ರ್ಯನ ಅಥವಾ ದೌರ್ಜನ್ಯನ ಅಂತ. ತುಂಬಾ ಕಂಟೆಂಪ್ರರಿ ವಿಚಾರ ಇದು, ತುಂಬಾ ರಿಲೇಟಬಲ್, ಕೆಲವೊಮ್ಮೆ ಎಷ್ಟೋ ಜನಕ್ಕೆ ನೋವುಂಟು ಕೂಡ ಮಾಡಿರುವಂತಹ ವಿಚಾರ ಆನ್ಲೈನ್ ಟ್ರೋಲಿಂಗ್. ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಕ್ರಾಲ್ ಮಾಡ್ತೀವಿ, ಒಂದಷ್ಟು ಪೋಸ್ಟ್ಗಳು ನೋಡ್ತೀವಿ, ಕಮೆಂಟ್ಸ್ಗಳನ್ನ ನೋಡ್ತೀವಿ. ಆ ಒಂದು ಪೋಸ್ಟ್ ಕಮೆಂಟ್ಸ್ಗಳಿಗೆ ಒಂದಷ್ಟು ನಿಮಿಷಗಳಲ್ಲಿ ನೂರಾರು ಪ್ರತಿಕ್ರಿಯೆಗಳು ಕೂಡ ಬರುತ್ತೆ. ಆದರೆ ಎಲ್ಲ ಪ್ರತಿಕ್ರಿಯೆಗಳು ಕೂಡ ಪ್ರೋತ್ಸಾಹದ ಮಾತುಗಳೇ ಆಗಿರೋದಿಲ್ಲ. ಅವು ಹಲವಾರು ಬಾರಿ ಟೀಕೆ, ಹಾಸ್ಯ, ಕೆಲವೊಮ್ಮೆ ಡೈರೆಕ್ಟ್ ಆಗಿ ಅವಮಾನ ಕೂಡ ಮಾಡ್ತಾರೆ. ಒಬ್ಬರ ಅಭಿಪ್ರಾಯಕ್ಕೆ ಒಪ್ಪದೇ ಇದ್ರೆ ಟ್ರೋಲ್ ಮಾಡೋದು ಸರಿನಾ, ಅಥವಾ ಅದು ವ್ಯಕ್ತಿತ್ವದ ಮೇಲೆ ಹಲ್ಲೆನಾ? ಇವತ್ತು ನೀವೆಲ್ಲರೂ ಮಾತಾಡಬೇಕು. ಟ್ರೋಲಿಂಗ್ ಅನ್ನೋದು ಫ್ರೀಡಮ್ ಆಫ್ ಸ್ಪೀಚ್ ಅಂತ ನೋಡ್ತಾರಾ, ಅಥವಾ ಅದನ್ನ ಎಲ್ಲವನ್ನ ಮೀರಿದಂಥ ದೌರ್ಜನ್ಯ ಅಂತ ಕರಿಬಹುದಾ? ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ, ನಿಮ್ಗೇನನ್ಸುತ್ತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9048091013ಕ್ಕೆ ಕರೆ ಮಾಡಿ ಮಾತಾಡೋದಾದ್ರೆ ದೂರವಾಣಿ ಸಂಖ್ಯೆ 0802228106 ನಮ್ಮ ದೂರವಾಣಿ ಸಂಖ್ಯೆ. ಅಲ್ಲಿವರೆಗೂ ಕೇಳ್ತಾ ಇರಿ ಸೂಚನಾ ಸಖೆ. ಹಾಗಂತ ಯೋಚನೆ ಮಾಡೋದನ್ನು ಮರಿಬೇಡಿ, ಯೋಚನೆ ಮಾಡಿ ಕರೆ ಮಾಡಿ.

ಮೊದಲಿಗೆ ಟ್ರೋಲಿಂಗ್ ಅಂತ ಅಂದ್ರೇನು? ಒಬ್ಬರ ಪೋಸ್ಟ್ ಅಥವಾ ಅಭಿಪ್ರಾಯಕ್ಕೆ ಉದ್ದೇಶಪೂರ್ವಕವಾಗಿ ನೆಗೆಟಿವ್, ಹಾಗೆ ಕೆಣಕೋತರ ಅಥವಾ ಹಾನಿಕರವಾಗಿ ಕಮೆಂಟ್ ಮಾಡೋದು ಅಥವಾ ಮರು ಪೋಸ್ಟ್ ಮಾಡೋದು, ಅದನ್ನೇ ಟ್ರೋಲಿಂಗ್ ಅಂತಾರೆ. ಕೆಲವೊಬ್ರು ಇದನ್ನ ಫನ್ ಅಂತ ಅಂತಾರೆ, ಆದರೆ ಎಲ್ಲ ಫನ್ ಆಗಿರಲ್ಲ ಅಲ್ವಾ? ಒಬ್ಬರ ಮೇಲೆ ನಿರಂತರವಾಗಿ ನಗೋದು, ನಗೆಯಾಡೋದು, ಅವಮಾನ ಮಾಡೋದು, ಅವರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋದು, ಇದು ಟ್ರೋಲಿಂಗಿಂದ ಸೈಬರ್ ಬುಲ್ಲಿಂಗು ಹೋಗೋ ಸಾಧ್ಯತೆ ಇದೆ. ಪ್ರಶ್ನೆ ಏನು ಅಂದರೆ, ಲೈನಲ್ಲಿದೆ ಯಾವ ಪಾಯಿಂಟ್ಗೆ ಅದು ಫ್ರೀಡಮ್ ಆಫ್ ಸ್ಪೀಚ್ ಆಗುತ್ತೆ, ಅದನ್ನು ಮೀರಿದ್ರೆ ಯಾವಾಗ ಅದು ಅಬ್ಯೂಸ್ ಆಗ್ಬಿಡುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ನಿಮ್ಗೇನಿಸುತ್ತೆ, ಹೆಲ್ತಿ ಕ್ರಿಟಿಸಿಸಮ್ ಮತ್ತು ಟ್ರೋಲಿಂಗ್ ನಡುವೆ ಇರುವಂತಹ ಡಿಫ್ರೆನ್ಸ್ ಏನು? ನಿಮ್ಮ ಉತ್ತರಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬಹಳಷ್ಟು ಸಂದೇಶಗಳು ಬಂದಿದೆ, ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ ತಿಳ್ಕೊಳ್ಳೋಣ. ಜಗದಾಂಬಿಕಾ ಹಂಸವೇಣಿ ಅವರು ಹೇಳ್ತಾ ಇದ್ದಾರೆ, ಇದು ವ್ಯಕ್ತಿತ್ವದ ಮೇಲಿನ ಹಲ್ಲೆ ಅನ್ನೋದಕ್ಕಿಂತ ಎರಡೂ ರೀತಿಯ ಕಮೆಂಟ್ಗಳಿಗೆ ನಾವು ತಯಾರಾಗಿದ್ದಾಗ ಮಾತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಬೇಕು. ಎಲ್ಲ ಕಡೆಯೂ ಎಲ್ಲ ತರಹದ ಜನರಿರ್ತಾರೆ, ಅದೆಲ್ಲದಕ್ಕೂ ತಯಾರಿದ್ದವ್ರಿಗೆ ಮಾತ್ರ ಈ ಜಾಲತಾಣಗಳು ಸಹಾಯಕಾರಿ. ಎಲ್ಲವನ್ನು ಪೋಸ್ಟ್ ಮಾಡಬೇಕು ಅಂತ ಏನಿಲ್ಲ, ನಮಗಾಗಿ ತುಡಿಯುವ ನಮ್ಮ ಜನರೊಂದಿಗೆ ಎಲ್ಲವನ್ನ ಹೇಳ್ಕೋಬಹುದು ಅಲ್ವಾ? ಸಾಮಾಜಿಕ ಜಾಲತಾಣಗಳು ಎಷ್ಟು ಬರ್ತಿರ್ತವೆ ಹೋಗ್ತಿರ್ತವೆ, ಅವೆಲ್ಲವನ್ನ ಬಳಸಬೇಕು ಅಂತ ಏನಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರ ದಕ್ಕೆ ನಿಮ್ಮ ಉತ್ತರ ಏನು? ವಾಟ್ಸ್ಆಪ್ ಸಂಖ್ಯೆ 9408090013 ಉತ್ತರಗಳನ್ನ ಕಳಿಸ್ಕೊಡಿ. ಮತ್ತಷ್ಟು ಅನಿಸಿಕೆ ಅಭಿಪ್ರಾಯಗಳು ಇವೆ, ಖಂಡಿತ ಅಭಿಪ್ರಾಯಗಳನ್ನ ಓದ್ತೀನಿ, ತಿಳಿಸಿ ಹೇಳ್ತೀನಿ. ಸೊ ಹೇಳಿ, ಆನ್ಲೈನ್ ಟ್ರೋಲಿಂಗ್ ಅನ್ನೋದು ವಾಕ್ ಸ್ವಾತಂತ್ರ್ಯನ, ಮಾತಿನ ಸ್ವಾತಂತ್ರ್ಯನ ಅಥವಾ ದೌರ್ಜನ್ಯನ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋವರೆಗೂ ಕೇಳ್ತಾರೆ ಅಹಿಸ್ತಾ ಅಹಿಸ್ತಾ ಅನುಗೀತೆ.

0: ಗುಲ್ಮೋಹರ್ ಕೇಳ್ತಾ ಇದ್ರೆ ಆ ಗುಲ್ಮೋಹರ್ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಟ್ರೋಲಿಂಗು ಮಾತಿನ ಹಕ್ಕ ಸ್ವಾತಂತ್ರ್ಯನ? ನಮ್ಮ ದೇಶದಲ್ಲಿ ಮಾತಿನ ಸ್ವಾತಂತ್ರ್ಯ ಒಂದು ಮೂಲಭೂತ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂತೀವಲ್ಲ. ನಮ್ಮ ಅಭಿಪ್ರಾಯನ ಹೇಳೋದಕ್ಕೆ ನಮಗೇನೋ ಹಕ್ಕಿದೆ, ಆದರೆ ಆ ಹಕ್ಕಿಗೂ ಮಿತಿ ಅನ್ನೋದು ಇದೆಯಾ? ನಾವು ಏನು ಬೇಕಾದರೂ ಹೇಳ್ಬೋದು ಅಂತ, ಆದರೆ ಯಾರನ್ನಾದರೂ ನೋಯಿಸುವಂಥ ಮಾತುಗಳು ಕೂಡ ಓಕೆನಾ? ಕೆಲವರು ಹೇಳ್ತಾರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನನಗಿಷ್ಟ ಅಂದಂಗೆ ನಾನು ಮಾತಾಡ್ತೀನಿ, ನನ್ನ ಇಷ್ಟ ಅಂತಾರೆ. ಆದರೆ ಇನ್ನೊಬ್ಬರ ಗೌರವದ ಬಗ್ಗೆ ಕೂಡ ಚಿಂತೆ ಮಾಡಬೇಕು ಅಲ್ವಾ? ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಸೇರ್ಕೋಬೇಕು ಅಲ್ವಾ? ನೀವು ಯಾವ ಸೈಡು? ನೀವು ಹೇಳ್ತೀರಾ ನನ್ನ ಹಕ್ಕು, ನಾನು ಇಷ್ಟ ಬಂದಂಗೆ ಮಾತಾಡ್ತೀನಿ ಅಂತ, ಅಥವಾ ಹೇಳೋದು ಸರಿಯಾಗಿರಬೇಕು ಅನ್ನೋದ್ರ ಸೈಡ? ವಾಟ್ಸಾಪ್ ಸಂಖ್ಯೆ 9484901013 ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
2: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.

0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ.
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಗುಲ್ಮೋಹರ್ ಕೇಳ್ತಾ ಇದ್ರ. ಗುಲ್ಮೋಹರ್ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಒಬ್ರ ಲುಕ್ಕು, ಬಾಡಿ, ಬಾಡಿ ಲ್ಯಾಂಗ್ವೇಜು, ಬ್ಯಾಕ್ಗ್ರೌಂಡ್ ಬಗ್ಗೆ ಕಮೆಂಟ್ ಮಾಡೋದು ಕ್ರಿಟಿಸಿಸಮ್ ಅಲ್ಲ, ಪರ್ಸನಲ್ ಅಟ್ಯಾಕ್ ಆಗುತ್ತಲ್ವಾ? ಒಬ್ಬರನ್ನ ರಿಪೀಟೆಡ್ ಟಾರ್ಗೆಟ್ ಮಾಡೋದು ಫನ್ ಅಲ್ಲ, ಹರಾಸ್ಮೆಂಟು. ಕೆಲವರು ಅನಾನಿಮಸ್ ಅಕೌಂಟ್ಸ್ ಹಿಂದೆಯಿಂದ ಮಾತಾಡ್ತಾರೆ, ಮುಖ ಕಾಣಿಸ್ದೆ, ಹೆಸರನ್ನ ರಿವೀಲ್ ಮಾಡ್ಕೊಳ್ಳದೆ ಅವರು ಏನ್ ಬೇಕಾದರೂ ಹೇಳಬಹುದು ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾರೆ. ತಪ್ಪಲ್ವಾ ಇದು? ನಾವು ಮಾತಾಡೋ ಮಾತುಗಳು ಯಾರನ್ನು ನೋಯಿಸ್ತಾ ಇವೆ ಅನ್ನೋದನ್ನ ಮರಿಬಾರದು. ನಿಮ್ಗೇನಿಸುತ್ತೆ, ಅನಾನಿಮಸ್ ಆಗಿ ಗೊತ್ತು ಗುರಿ ಇಲ್ದಿರುವಂತಹ ಅಕೌಂಟ್ಸ್ ಗಳಿಂದ ಮಾತಾಡೋದು ಸೇಫಾ, ಅಥವಾ ಇದು ಮಿಸ್ಯೂಸ್ ಆಗ್ತಾ ಇದೆಯಾ?

0: ಸಂದೇಶ ಕಳಿಸ್ಕೊಡಿದ್ದಾರೆ. ಆನ್ಲೈನ್ ಟ್ರೋಲಿಂಗ್ ಅನ್ನೋದು ವಾಕ್ ಸ್ವಾತಂತ್ರ್ಯವಲ್ಲ. ಏಕೆಂದ್ರೆ ಕೆಲವೊಂದು ವಿಚಾರವಾಗಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ ಟ್ರೋಲ್ ಮಾಡ್ತಿರ್ತಾರೆ. ಅಲ್ಲಿ ನಡೆಯೋ ವಿಚಾರವನ್ನ ಬಿಟ್ಟು ವೈಯಕ್ತಿಕ ವಿಚಾರವನ್ನ ಆನ್ಲೈನ್ನಲ್ಲಿ ಬೈದಾಡಿಕೊಂಡು ನೋಯಿಸೋದು ನಿನ್ಸೋದು ಹೆಚ್ಚಾಗಿ ಆನ್ಲೈನ್ ಟ್ರೋಲಿಂಗ್ನಲ್ಲಿ ನಡೀತಾ ಇರುತ್ತೆ. ಆದರೆ ಆನ್ಲೈನ್ ಟ್ರೋಲಿಂಗ್ ವಾಕ್ ಸ್ವಾತಂತ್ರ್ಯವಾಗಬೇಕಾದ್ರೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂಥ ವಿಚಾರವನ್ನು ಸ್ಪಷ್ಟವಾಗಿ ವ್ಯಕ್ತಿಗಾಗಲಿ ಸಮುದಾಯಕ್ಕಾಗಲಿ ಧರ್ಮಕ್ಕಾಗಲಿ ಅವಮಾನ ಹಾಗೆ ತೊಂದರೆ ಆಗದಂತೆ ಮಾಡಿದ್ರೆ ಅದು ಒಂದು ಒಳ್ಳೆಯ ರೀತಿಯ ನಡವಳಿಕೆ ಎಲ್ಲರಲ್ಲಿ ಅಂತ ಅನಿಸುತ್ತೆ ಅಂತ ಮಂಜುನಾಥ್ ಬಿಳೆಬಾವಿ ಇಂದರಿಗೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೀವೇನಂತೀರಾ? ಸಂದೇಶಗಳನ್ನ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾ ಇರಿ ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು, ಹಿಂದಿ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ ಗುಲ್ಮೋಹರ್ನಲ್ಲಿ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: 4:46 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಕೆಲವರು ಹೇಳ್ತಾರೆ ಅದೆಲ್ಲ ಜಸ್ಟ್ ಜೋಕ್ಸ್, ಸುಮ್ಮನೆ ಜೋಕ್ಸ್ ಥರ ತಗೊಳ್ಳಿ ಅಂತ. ಆದರೆ ಯಾರಿಗೂ ಅದು ಫನ್ನಿ ಆಗಿರ್ಬೋದು, ಜೋಕ್ಸ್ ಆಗಿರ್ಬೋದು, ಮತ್ತೊಬ್ಬರಿಗೆ ಅದು ಹರ್ಟ್ ಆಗುತ್ತೆ ಅಲ್ವಾ? ಹಾಸ್ಯ ಮತ್ತು ಅವಮಾನದ ನಡುವಿನ ಲೈನು ತುಂಬ ಥಿನ್ನು, ಸಣ್ಣ ಎಳೆದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಒಬ್ಬರ ಕನ್ಸೆಂಟ್ ಇಲ್ಲದೆ ಅವ್ರ ಮೇಲೆ ಜೋಕ್ ಮಾಡೋದು ಸರಿನಾ? ಪ್ಲಾಟ್ಫಾರ್ಮ್ಸ್ಗಳು ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳನ್ನ ಹೊಂದಬೇಕು. ರಿಪೋರ್ಟು, ಬ್ಲಾಕು, ಫಿಲ್ಟರು, ಟೂಲ್ಸ್ಗಳಿವೆ ಅಲ್ವಾ, ನಾವೆಲ್ಲರೂ ಅದನ್ನು ಯೂಸ್ ಮಾಡ್ತಿದ್ದೀವ. ಫೇಕ್ ಅಕೌಂಟ್ಸು, ಬಾಟ್ಸು ಇವು ಟ್ರೋಲಿಂಗ್ಸ್ನ ಹೆಚ್ಚು ಮಾಡ್ತಾ ಇದೆ. ನಾವು ರೆಸ್ಪಾನ್ಸಿಬಲ್ ಯೂಸರ್ಸ್ ಆಗಬೇಕು. ಶೇರ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.2

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ನಮಸ್ಕಾರ ಗುರುಗಳೇ. ಇಷ್ಟ ಬಂದ ಹಾಗೆ ಮಾತಾಡೋದು ಸರಿಯಲ್ಲ, ಸಂದರ್ಭಕ್ಕೆ ತಕ್ಕಂತೆ ಒಳ್ಳೊಳ್ಳೆ ಮಾತುಗಳನ್ನ ಆಡಬೇಕು, ಆಗಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಲೆ ಸಿಗೋದು ಅನ್ನೋದು ನನ್ನ ಅಭಿಪ್ರಾಯ ಅಂತ ಶಮನೂರಿನಿಂದ ಸೋಮಶೇಖರ್ ಅವರು ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಹಾಡುಗಳೆಲ್ಲವೂ ಚೆನ್ನಾಗಿತ್ತು ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ಈಗಿನ ಜನರೇಷನ್ ಹೇಗಾಗಿದೆ ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋದು, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಶೇರ್ ಮಾಡ್ತಾರೆ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗಿದೆ. ಆದರೆ ಅದರ ಹಿಂದಿನ ಸತ್ಯ ಆಸಕ್ತಿಗಳ ಬಗ್ಗೆ ಅರಿವೇ ಇಲ್ಲ. ಯಾರೋ ಒಂದು ಕಮೆಂಟ್ ಮಾಡಿದ್ರು ಅಂದರೆ ನಾವು ಕೂಡ ಅದನ್ನೇ ಮುಂದುವರಿಸ್ತೀವಿ. ಹಿನ್ನೆಲೆ ತಿಳ್ಕೊಳ್ಳದೆ ಅಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಅರ್ಧಂ ಬರ್ಧ ಮಾಹಿತಿ ಅನ್ಸ್ಕೋತೀವಿ. ಇದರ ಪರಿಣಾಮ

ತಪ್ಪು ಕಲ್ಪನೆಗಳು ಹುಟ್ಟುತ್ತೆ ಈಗಿನ ಟ್ರೋಲ್ ಟ್ರೆಂಡ್ಗಳ ಪರಿಣಾಮದಿಂದ ಅಂತ ಹೇಳ್ತಾ ಇದ್ದಾರೆ. ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಸ್ವಾತಂತ್ರ್ಯ ಎಲ್ರಿಗೂ ಅವರ ವ್ಯಕ್ತಿತ್ವ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ಇದೆ ಇಲ್ಲ, ಎಷ್ಟು ಬೇಕೋ ಹೇಳಬೇಕು, ಹಾಗೆ ಹೇಳಬೇಕು, ಬೇರೆಯವ್ರಿಗೆ ನೋವು ಮಾಡಬಾರ್ದು ಅಂತ ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಚಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಥಿಂಗ್ ಅನ್ನು ಕ್ಲಿಯರ್ ಮಾಡುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಮುಖ್ಯ, ಆದರೆ ರೆಸ್ಪೆಕ್ಟ್ ಈಕ್ವಾಲಿಟಿ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ. ಮಾತುಗಳು ತುಂಬಾ ಶಕ್ತಿಶಾಲಿ, ಅವೊಬ್ಬರಿಗೆ ಇನ್ಸ್ಪೈರ್ ಮಾಡಬಹುದು, ಹಾಗೆ ಒಬ್ಬರನ್ನ ಡಿಸ್ಟ್ರಾಯ್ ಕೂಡ ಮಾಡಬಹುದು. ಹಾಗಾಗಿ ಮುಂದಿನ ಸಲ ಕಮೆಂಟ್ ಮಾಡಬೇಕಾದ್ರೆ, ಯಾರನ್ನೂ ಟೀಕಿಸ್ಬೇಕಾದ್ರೆ ಒಂದು ಸಲ ಅಲ್ಲ ಎರಡು ಸಲ ಯೋಚನೆ ಮಾಡಿ ನೋಡಿ ಈ ಮಾತಿಂದ ಯಾರಿಗಾದ್ರೂ ಹರ್ಟ್ ಆಗತ್ತಾ ಅಂತ. ಎಂಪತಿ, ರೆಸ್ಪೆಕ್ಟ್, ರೆಸ್ಪಾನ್ಸಿಬಿಲಿಟಿ ಇವೆಲ್ಲವೂ ಇದ್ರೆ ಆನ್ಲೈನ್ ಸ್ಪೇಸ್ ಅನ್ನೋದು ಕೂಡ ತುಂಬಾ ಸೇಫ್ ಆಗಿರುತ್ತೆ. ಏನಂತೀರಾ? ಹೂ ಅಂತೀರಾ? ಊಹು ಅಂತೀರಾ? ಮತ್ತಷ್ಟು ಈ ರೀತಿಯ ವಿಚಾರಗಳನ್ನ ಹೊತ್ಕೊಂಡು ಮುಂದಿನ ವಾರದ ಗುಲ್ಮೊಹರಲ್ಲಿ ನಾನು ನಿಮ್ಮ ಜೊತೆ ಆಗ್ತೀನಿ. ಈಗ ಟರಾ ಬಾಯ್ ಬಾಯ್ ಅಂತ ಹೇಳಿ ನಾನು ಹೊರಡೋ ಹೊತ್ತಾಯ್ತು. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು, ಆರ್ ಜೆ ಮಂಜುನಾಥ್, ಹಾಡುಗಳು ಎಲ್ಲವೂ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗು ನೀವೇನು ಮಾಡಬೇಕು? ಇಷ್ಟೆಲ್ಲರೂ ನನ್ನನ್ನು ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಮತ್ತೆ ಸಿಗೋಣ. ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ, ನಿಮ್ಮದೇ ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 5:02, ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇಂದಿನ ನಾನ್ ಸ್ಟಾಪ್ ಸಂಜೆಯ ವಿಶೇಷ, ನಿಮ್ಮ ಮೊದಲ ವೇದಿಕೆ ಅನುಭವ, ನಿಮ್ಮ ಮೊದಲ ಸ್ಟೇಜ್ ಎಕ್ಸ್ಪೀರಿಯನ್ಸ್ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನಿಮ್ಮ ವಾಟ್ಸಪ್ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9408090013. ಇದೀಗ ನಿಮಗಾಗಿ ಗೀತೆ ಮರ್ಫಿ ಚಿತ್ರದಿಂದ, ರಜತ್ ಹೆಗ್ಡೆ ನಾದಿಯಾ ರೆಬೆಲೋ ಅವರ ಗಾಯನದಲ್ಲಿ, ಧನಂಜಯ ರಂಜನ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ನಂತರ ವಿದ್ಯಾಪತಿ ಚಿತ್ರದಿಂದ ಸಂಜು YBH, ರಜತ್ ಹೆಗ್ಡೆ ನವನೀತ್ ಶ್ಯಾಮ್ ಅವರ ಗಾಯನದಲ್ಲಿ, ಸಂಪತ್ ಸಿರಿಮನೆ ಸಂಜು YBH ಅವರ ಸಾಹಿತ್ಯ, ನವನೀತ್ ಶ್ಯಾಮ್ ಅವರದ್ದೇ ಸಂಗೀತ.

ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಕ್ತಿ ಶ್ರೀ ಗೋಪಾಲನ್ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಪಿಲ್ಲು, ಮ್ಯೂಸಿಕಲಿ ಮ್ಯಾಜಿಕಲಿ ಯುವರ್ಸ್. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಇಂದಿನ ವಿಶೇಷ, ನಿಮ್ಮ ಮೊದಲ ವೇದಿಕೆ ಅನುಭವ. ಮೊದಲ ಬಾರಿಗೆ ವೇದಿಕೆಯಲ್ಲಿ ಹಾಡು ಹೇಳಿದ್ರ ಅಥವಾ ನೃತ್ಯ ನಾಟಕ ಮಾಡಿದ್ರ, ಆಗ ನೀವು ಶಾಲೆಯಲ್ಲಿದ್ರ, ಆ ಮೊದಲ ಅನುಭವ ಹೇಗಿತ್ತು? ನಿಮ್ಮ ಮೊದಲ ಸ್ಟೇಜ್ ಎಕ್ಸ್ಪೀರಿಯನ್ಸ್ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ನಿಮಗಾಗಿ ಗೀತೆ ಸಲಾರ್ ಸೀಸ್ ಫೈರ್ ಚಿತ್ರದಿಂದ ಸಚಿನ್ ಬಸ್ರೂರು ಅವರ ಗಾಯನದಲ್ಲಿ ರವಿ ಬಸ್ರೂರ್ ಅವರ ಸಾಹಿತ್ಯ ಸಂಗೀತ. ನಂತರ ಗಾಳಿಪಟ ಚಿತ್ರದಿಂದ ಕುನಾಲ್ ಗಾಂಜಾವಾಲ ಹಾಗೂ ಟಿಪ್ಪು ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ಮಾಡೋದು.
1: ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಂಜಿತ್ ಅವರ ಗಾಯನದಲ್ಲಿ ಸಂತೋಷ್, ಆನಂದರಾಮ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಲ್ಲು ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್ ನಾನ್ ಸ್ಟಾಪ್ ಸಂಜೆ ವಿಶೇಷ. ನಿಮ್ಮ ಮೊದಲ ವೇದಿಕೆ ಅನುಭವ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಐ ನೆವರ್ ಹ್ಯಾಡ್ ಸ್ಟೇಜ್ ಫಿಯರ್ ಡ್ಯೂರಿಂಗ್ ಮೈ ಸ್ಕೂಲ್ ಡೇಸ್. ಐಸ್ ಆಲ್

I used to go to stage regularly to collect prize and address students with a pep talk always. So I used to do small skit very effortlessly on stage. Actually, this helped me in career as I was regularly get selected to do presentation in the presence of directors ಅಂತ. ಖಂಡಿತ ಚಿಕ್ಕ ವಯಸ್ಸಿನಲ್ಲಿ ಆಗಾಗ ವೇದಿಕೆ ಹತ್ತೋದ್ರಿಂದ ಸ್ಟೇಜ್ ಫಿಯರ್ ದೂರ ಆಗುತ್ತೆ ಅಲ್ವಾ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ನೀವು ಸಹ ನಿಮ್ಮ ಮೊದಲ ಸ್ಟೇಜ್ ಎಕ್ಸ್ಪೀರಿಯನ್ಸ್, ಮೊದಲ ವೇದಿಕೆ ಅನುಭವ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408090013. ಇದೀಗ ನಿಮಗಾಗಿ ಗೀತೆ ಅಣ್ಣ ಬಾಂಡ್ ಚಿತ್ರದಿಂದ ರಂಜಿತ್, ನವೀನ್ ಹಾಗೂ ರಮ್ಯಾ ಅವರ ಗಾಯನದಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸ್ಟುಡಿಯೋ ಸಮಯ 5 ಗಂಟೆ 36 ನಿಮಿಷ. ನಾನ್

ಟಾಪ್ ಸಂಜೆ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ವಿಷಯ ಸ್ಟೇಜ್ ಫಿಯರ್ ಅಥವಾ ವೇದಿಕೆ ಅನುಭವ. ನಾನು ಸಿಂಗಿಂಗ್ ಹಾಗೂ ಸ್ಪೋರ್ಟ್ಸ್ನಲ್ಲಿ ತುಂಬ ಶೀಲ್ಡ್ ಹಾಗೂ ಪದಕಗಳನ್ನು ಪಡೆಯುತ್ತಿದ್ದೆ. ಸೊ ಅಷ್ಟೊಂದು ಸ್ಟೇಜ್ ಫಿಯರ್ ಇರುತ್ತಿರಲಿಲ್ಲ ಅಂತ ಹೇಳಿ ಶಾಲಿನಿ ಮುರಳೀಧರ್ ಸಂಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಪರಮ್ ಅವರು ತೀರ್ಥಹಳ್ಳಿಯಿಂದ, ನಾನು ಮೊದಲ ಬಾರಿಗೆ ಸ್ಟೇಜ್ ಹತ್ತಿದ್ದು 2005, ಆವಾಗ ನಾನು UKG ಓದ್ತಾ ಇದ್ದೆ. ಆಪ್ತ ಮಿತ್ರ ಚಿತ್ರದ ಪಟಾಪಟ ಗಾಳಿಪಟ ಹಾಡಿಗೆ ನಾನು ಮೊದಲ ಬಾರಿಗೆ ಡ್ಯಾನ್ಸ್ ಮಾಡಿದ್ದೆ. ಆ ಅದ್ಭುತ ಕ್ಷಣಗಳನ್ನು ನೆನಪಿಸಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ತಿರುಕನ ಬಳಗ ಮಲ್ಲಾಡಿಹಳ್ಳಿಯಿಂದ ಸ್ಟೇಜ್ ಫಿಯರ್ ಹೋಗಲಾಡಿಸಿದ್ದು NSS ಕ್ಯಾಂಪಿನಲ್ಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಈ ಥರ NSS, NCC ಕ್ಯಾಂಪ್ಸ್, ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲೆ ಮತ್ತು ಕಾಲೇಜಿನಲ್ಲಿ ಇದ್ದಾಗ ತೊಡಗಿಸಿಕೊಳ್ಳೋದ್ರಿಂದ ವೇದಿಕೆ ಹತ್ತೋಕೆ ಇರೋ ಭಯ ಹೋಗಿಸ್ಕೋಬೋದು ಅಲ್ವಾ? ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು, ನಿಮ್ಮ ಮೊದಲ ವೇದಿಕೆಯ ಅನುಭವದ ಕುರಿತಾಗಿ. ನಿಮ್ಮ ಸಂದೇಶಕ್ಕಾಗಿ ನಮ್ಮ ವಾಟ್ಸಪ್ ಕಾಯ್ತಾ ಇರುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9480010013. ಇದೀಗ ಗೀತೆ ಪವರ್ ಚಿತ್ರದಿಂದ ರಂಜಿತ್ ಉನ್ನಿ ನಿವಾಸ್ ಯಾಸಿನ್ ಛಾ ಅವರ ಗಾಯನದಲ್ಲಿ, ಚಂದನ್ ಶೆಟ್ಟಿ ಅವರ ಸಾಹಿತ್ಯ, ತಮನ್ SS ಅವರ ಸಂಗೀತ, ನಂತರ ಯುವರತ್ನ ಚಿತ್ರದ ಗೀತೆ ನಕಾಶ್ ಅಜೀಜ್ ಅವರ ಗಾಯನದಲ್ಲಿ, ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ, ತಮನ್ SS ಅವರದ್ದೇ ಸಂಗೀತ.

ಅವನೇ ಶ್ರೀಮನ್ನಾರಾಯಣ. ಚಿತ್ರದ ಗೀತೆಯನ್ನ ಕೇಳಿದ್ರಿ ವಿಜಯಪ್ರಕಾಶ್, ಶಶಾಂಕ್ ಶೇಷಗಿರಿ, ಪಂಚಮ್ ಜೀವ, ಚೇತನ್ ನಾಯಕ್ ಅವರ ಗಾಯನದಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಇದು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ. ವೇದಿಕೆ ಗೆಲ್ಲೋದ್ರ ಕುರಿತಾಗಿ ಮಾತಾಡ್ತಾ ಇದ್ವಿ. ಕಡ್ಡಿರಾಂಪುರ ಹಂಪೆಯಿಂದ ಅಂಗಡಿ ವಾಮದೇವ ಪಂಪನಗೌಡ, ಹಳೆಯ ಹಾಡುಗಳು ಮಾಧುರ್ಯವಾಗಿ ಬರ್ತವೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಸುಧೀಂದ್ರ ಅವರು ಮಲ್ಲೇಶ್ವರಂನಿಂದ, ನಾನು ಸ್ಟೇಜ್ ಹತ್ತಿದ್ದು ನನಗೆ ಕೇವಲ 3 ವರ್ಷ ಇದ್ದಾಗ, ನನಗೆ ಸ್ಟೇಜ್ ಫಿಯರ್ ಇರಲಿಲ್ಲ, ವಿಪರೀತ ಇಂಟ್ರೆಸ್ಟ್. ಸೊ ನಾನು ಶಾಲೆಗೆ ಸೇರುವ ಮುನ್ನವೇ ನಾನು ಒಂದು ಹಾರ್ಮೋನಿಕಾ, ಒಂದು ಫ್ಲೂಟ್, ಒಂದು ಚಿಕ್ಕ ಕೀಬೋರ್ಡ್ ತಗೊಂಡು ನಾನು ವೇದಿಕೆ ಹತ್ತಿದ್ದೆ. ಅಂದಿನಿಂದ ಇಂದಿನವರೆಗೂ ನಾನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀನಿ, ಆ ಸ್ಟೇಜ್ ಪರ್ಫಾರ್ಮರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಪಾರ್ವತಿ ಮೋಹನ್, KHP ಕಾಲೋನಿ ದಾವಣಗೆರೆಯಿಂದ, ನಾವು 9ನೇ ಕ್ಲಾಸಿನಲ್ಲಿದ್ದಾಗ ಮನ ಮೆಚ್ಚಿದ ಹುಡುಗಿ ಚಿತ್ರದ ಹಳ್ಳಿಗೆಲ್ಲ ಇವನೇ ಚಂದ ಹಾಡಿಗೆ ನೃತ್ಯ ಮಾಡಿದ್ದೆವು. ಅದರಲ್ಲಿ ನನ್ನ ಒಬ್ಬ ಗೆಳತಿಗೆ ಶಿವರಾಜ್ಕುಮಾರ್ ಅವರ ವೇಷ ಹಾಕಿಸಿ ನಾವೆಲ್ಲರೂ ನೃತ್ಯ ಮಾಡಿದ್ದೆವು. ನನಗಂತೂ ತುಂಬ ಖುಷಿಯಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಶೈಲಿನಿ ಮುರಳೀಧರ್ ಸಂಜಯ್ ನಗರದಿಂದ, ಸೂಪರ್ ಸಾಂಗ್ಸ್ ಮೇಡಮ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನೀವು ಮೊದಲ ಬಾರಿಗೆ ವೇದಿಕೆ ಗೆದ್ದ ಅನುಭವ ಕೇಳಿದ್ದಾಯಿತು. ಇನ್ನು ಹೀಗೆ ವೇದಿಕೆಯನ್ನು ಗೆಲ್ಲೋದ್ರ ಕುರಿತಾಗಿ ಮಾತಾಡೋದಾದರೆ, ನೀವು ಮಾತಾಡಬೇಕಾದ ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಜ್ಞಾನವಿದ್ದರೆ ಅರ್ಧದಷ್ಟು ಭಯ ದೂರವಾಗುತ್ತೆ. ವಿಷಯದ ಬಗ್ಗೆ ಆಳವಾಗಿ ತಿಳಿದುಕೊಂಡು ಮಾತಾಡೋದ್ರಿಂದ ಭಯ ದೂರವಾಗುತ್ತೆ. ಜೊತೆಗೆ ಸಂಕ್ಷಿಪ್ತ ಟಿಪ್ಪಣಿ ಮಾಡಿಟ್ಟುಕೊಳ್ಳೋದು, ಜೊತೆಗೆ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಭಯ ಸಹ ದೂರ ಆಗುತ್ತೆ, ಜೊತೆಗೆ ಕನ್ನಡಿಯ ಮುಂದೆ ನಿಂತು ಮಾತಾಡಿ ಅಭ್ಯಾಸ ಮಾಡಿಕೊಳ್ಳೋದು, ಸತತ ಪ್ರಯತ್ನದಿಂದ ಮಾತ್ರ ಗೆಲ್ಲಲು ಸಾಧ್ಯ ಅಂತಾರಲ್ಲ, ಹಾಗೆ ಸತತ ಪ್ರಯತ್ನದಿಂದ ವೇದಿಕೆ ಗೆಲ್ಲೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಶ್ರಾವ್ಯ ಹರುಮನೆ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದೀಗ ನಿಮಗಾಗಿ ಗೀತೆ ಗೂಗ್ಲಿ ಚಿತ್ರದಿಂದ, ಹರಿಚರಣ್ ಅಪೂರ್ವ ಅವರ ಗಾಯನದಲ್ಲಿ, ಪವನ್ ಒಡೆಯರ್ ಅವರ ಸಾಹಿತ್ಯ, ಜೋಶುವಾ ಶ್ರೀಧರ್ ಅವರ ಸಂಗೀತ.

ಶಾಂತಾಚಾರ ಬಡಗೇರ ಕೊಕ್ಕನೂರು ಹೈಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ಮೇಡಮ್, ವೇದಿಕೆ ಮೇಲೆ ನಿಂತು ಸಾವಿರಾರು ಜನರ ಮುಂದೆ ಮಾತಾಡುವುದು ಖಂಡಿತ ಸುಲಭವಲ್ಲ. ಎಂತಹವರಿಗಾದರೂ ಮೊದಲು ಕಾಲು ನಡುಗುವುದು, ಬಾಯಿ ಒಣಗುವುದು ಸಹಜ. ಇದನ್ನು ಇಂಗ್ಲಿಷ್ನಲ್ಲಿ ಸ್ಟೇಜ್ ಫ್ರೈಟ್ ಅಂತಾರೆ, ನಮ್ಮಲ್ಲಿ ಸಭಾ ಕಂಪನ ಎನ್ನುತ್ತಾರೆ. ಆದರೆ ಅದನ್ನು ಮೆಟ್ಟಿ ನಿಲ್ಲುವುದು ಅಸಾಧ್ಯವೇನಲ್ಲ. ನಾವು ವೇದಿಕೆ ಮೇಲೆ ಧೈರ್ಯವಾಗಿ ಮಾತಾಡಬೇಕು. ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಧೈರ್ಯವಾಗಿ ವೇದಿಕೆ ಮೇಲೆ ಮಾತಾಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ.

0: Bienvenido a Non-Stop Sunday. Non-Stop Sunday. Non-Stop Sunday.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 6:11. ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆರಿಸು ಕನ್ನಡ ಡಿಂ ಡಿಮ್ಮವ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಆಧುನಿಕ ಸಾಹಿತ್ಯ ಚರಿತ್ರೆಯಲ್ಲಿ ಗೋಪಾಲಕೃಷ್ಣ ಅಡಿಗರ ಸಮಕಾಲೀನರಾಗಿದ್ದವರು, ಬಹಳ ಪ್ರಮುಖ ಹೆಸರು. ಮತ್ತೂರು ಕೃಷ್ಣಮೂರ್ತಿಗಳು ಶಿಕ್ಷಣ

0: ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ದೇಶ ವಿದೇಶಗಳಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗೆ ಗಟ್ಟಿ ನೆಲೆಯಿಟ್ಟು ಮಾತನಾಡಿದವರು. ಭಾರತೀಯ ವಿದ್ಯಾಭವನದ ಕೆಲಸವನ್ನ ಮಾಡಿದವರು. ಈ ಎರಡು ಜ್ಞಾನ ಶಾಖೆಗಳು ಒಟ್ಟಿಗೆ ಆಕಾಶವಾಣಿಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದು ಹೀಗೆ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ, ಮತ್ತೂರು ಕೃಷ್ಣಮೂರ್ತಿ ಅವರ ಮಾತುಕತೆಯಿಂದ ಆಯ್ದ ಭಾಗ.
1: ಸಿದ್ಧಾಂತ ಕೊಡೋ ವಿದ್ಯಾಭ್ಯಾಸವಾಗಲಿ ಯೋಗ್ಯತೆಯಾಗಲಿ ಈ ಮಾತೃಕ ಚಿಂತನೆಗಳ ಬಗ್ಗೆ ಇದೆ. ನಮ್ಮ ನಿಮ್ಮ ತಲೆಮಾರಿನ ಜನ ಈ ಆದರ್ಶ ವ್ಯಕ್ತಿಗಳನ್ನ ಪ್ರಾಣ ಬಿಟ್ಬಿಡಿ ಇತಿಹಾಸ ಬಿಟ್ಬಿಟ್ಟು ನಮ್ಮ ಜೀವಮಾನ ಕಾಲದಲ್ಲಿ ದೊರಕಿದ್ದ ಈ ಆದರ್ಶ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿಗಾದರೂ ಏನೋ ಪಾಠ ಕಲಿಸಬಹುದು. ಹೌದು, ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಠ ಕಲಿಸಬೇಕು ಅಂದ್ರೆ ನಾನೇ ಚಾರಿತ್ರ ಇರುವುದರಿಂದ ನನ್ನ ಮಗನನ್ನು ಕರಿಬಹುದು, ನನ್ನ ಗೃಹಮನೆಯನ್ನು ಕರಿಬಹುದು, ಲಂಚ ಕೊಟ್ಟು ಲಂಚ ತಗೊಳ್ಳೋದನ್ನು ಕರಿಬಹುದು, ಏನಾದರೂ ಮಾಡಿ ಒಂದು ಕುರ್ಚಿ ಹಿಡಿದುಬಿಟ್ಟು ಅದನ್ನ ದೊಡ್ಡ ಇರೋದನ್ನು ಕರಿಬಹುದು. ನಮ್ಮ ರಾಜಕಾರಣಿಗಳನ್ನ ನೋಡಿಕೊಂಡ್ರೆ ಅದೂ ಒಂದು ಪಾಠ. ಜನಸಾಮಾನ್ಯರು ಅವ್ರ ಪಾಠ ಪುಣ್ಯ ಅಲ್ಲ, ನಮ್ಮಗೆ ಲಂಚ ತಗೊಂಡು ಪಾಠ ನಡ್ಕೋಕ್ ಹೋಗ್ತಾರಲ್ಲ. ನನ್ನ ಕರ್ತವ್ಯ ನಾನು ತಗೋಬಾರದು, ನಾನು ಕೊಡಬಾರದು. ಇಟ್ಸ್ ಮೈ ರೈಟ್, ಇಟ್ಸ್ ಮೈ ರೈಟ್. ಕಸಾನ ಎಸಿದ್ದಾರೆ, ಕಸಾನ ಹೋದ್ರೆ ಸಾಕು ಪಕ್ಕದ ಮನೆಯಲ್ಲಿ ಹೋಗಲಿ ಅಂತ. ನಮ್ಮ ತಾಯಿ ತಮ್ಮ ಓದಿರೋದ್ರಿಂದ ನಾವು ಓದಬೇಕಾದ್ರೂ ಕೂಡ ಒಂದು ಟಿಶ್ಯೂ ಪೇಪರ್ ನಲ್ಲಿ ಓದೋದನ್ನ ಜೇಬಿನಲ್ಲಿ ಇಟ್ಕೊಂಡಿರೋ ಮಾಡಿದ್ರೆ ಅಷ್ಟೇ ಒಂದು ಆರೋಗ್ಯ ಇದ್ರೆ ಬೆಂಗಳೂರಿನ ತಗೊಂಡೆ ನಾವು 25 ವರ್ಷ ಆದ್ಮೇಲೆ ಬಂದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನೊಂದು ಪೊಲ್ಯೂಷನ್, ಏನೊಂದು ಕಸ, ಎಲ್ಲರೂ ಯಶಸ್ಸು. ಐ ಥಿಂಕ್ ಮಾಡಲಿ ಡಿಗ್ರೇಡ್ ಬಹಳ ನಮ್ಮಲ್ಲಿ ಕೆಳಗಡೆ ಹೋಗ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಬರೀ ಈ ನಾಲೆಜ್ ಡಿಗ್ರೇಡಿಂಗ್ ಆಗಿ ಅವರ ಅವೇರ್ನೆಸ್ ನಿಮಗೆ ನನಗೆ ಇರೋ ಹಾಗೆ ಹತ್ತು ಜನ ಇದ್ದಿದ್ರೆ ಪರವಾಗಿಲ್ಲ, ಇದು ಬೇರೆ ಹೋಗ್ತೀವಿ ಅಂತ ಒಂದು ಭ್ರಾಂತಿ ಇರೋದು. ಹೌದು, ಏನಾಗಿದೆ ಅಂದ್ರೆ ಮಾರಲ್ ಡಿಗ್ರೇಡೇಷನ್ ಆಗ್ತಾ ಇದ್ದಿದ್ರೆ ಅಂದ್ರೆ ಸುಖ ಕೊಡೋ ಸಾಧ್ಯತೆ ಇದೆ. ಜನ ಬರಲ್ಲ ಅನ್ಸುತ್ತೆ. ಅನ್ಸುತ್ತೆ ನಾವು ನಿಮ್ಗೆ ಹೆಚ್ಚಾಗಿ ಬಿಟ್ಟರೆ ನಮ್ಮ ದೇಶ ಯಾಕೋ ಚಂದು ಚಂದ ಮಾಡ್ತಾ ಇದೀನಿ. ಯಾರಾದ್ರೂ ಕನ್ನಡ ಕಾಣುತ್ತೆ ನನಗೆ ಅನ್ಸುತ್ತೆ. ಒಂದು ಒಳ್ಳೆ ಒಳ್ಳೆ ಅಂಶವನ್ನು ಮಾಡ್ತಾ ಇದೆ, ಆರ್ಥಿಕವಾಗಿ ನಾವೆಲ್ಲ ಬದಲಾಗ್ತಾ ಇದೆ. ಕರೋನಾ ವಿಷಯದಲ್ಲಿ ಪರವಾಗಿಲ್ಲ, ಹಿಂದಿದ್ದ ಸ್ಥಿತಿ ಎಲ್ಲ ಈಗ ತುಂಬಾ ಚೆನ್ನಾಗಿದೆ. ಎಲ್ಲರ ಕೈಯಲ್ಲೂ ದುಡ್ಡು ಓಡಾಡ್ತಾ ಇದೆ. ದುಡ್ಡು ಓಡಾಡ್ತಾ ಇರೋದ್ರಿಂದ ನಾವು ಇನ್ನೊಂದಷ್ಟು ಜವಾಬ್ದಾರಿಯನ್ನು ತಗೊಂಡು ಆ ದುಡ್ಡನ್ನು ಸದುಪಯೋಗ ಬಳಸ್ಕೊಂಡು ಎಲ್ಲರಿಗೂ ನಾವು ಸ್ವಲ್ಪ ಶೇರ್ ಮಾಡೋಣ ಅನ್ನೋ ಭಾವನೆ ನಮಗೆ ಬರಬೇಕು. ಎರಡನೇ ಒಂದಾಗಿ ಅಕ್ಕೋರ್ಸ್ ಅಕ್ಷರಸ್ಥೆ ಹೆಚ್ಚಾಗಿದೆ. ಅವಾಗಿಂದ 25 ವರ್ಷದಲ್ಲಿ ಎಷ್ಟು ಆಗಬೇಕು ಅಷ್ಟು ಆಗದೆ ಹೋದರೂ ಕೂಡ ಓದೋದು ಬರೆಯೋದು ಎಲ್ಲ ಬರುತ್ತೆ. ಆದರೆ ನನಗನ್ಸುತ್ತೆ ಅಲ್ಲೇ ಮೀಡಿಯಾದಲ್ಲಿ ಇಲ್ಲಿಗಿಂತ ಇನ್ನೂ ಹೆಚ್ಚಿದೆ. ಆದ್ರೆ ನಮ್ಮ ಮೀಡಿಯಾ ನಮ್ಮ ಶಿಕ್ಷಣಕ್ಕೆ ಎಷ್ಟು ಕೊಡಬೇಕು ಅಷ್ಟು ನಾನು ಕೊಡ್ತಾ ಇಲ್ವೋ ಅಂತ ಅನಿಸುತ್ತೆ. ಅನ್ನೋದೇನಿಂಗ್ ಏನ್ಬಿಡಿ, ಯಾರು ಪರ್ಸನಲ್ ಆಗಿ ತಗೋಬಾರ್ದು. ಯಾಕಂದ್ರೆ ಇವಾಗಿನ ಸಾಧನೆ ಮೀಡಿಯಾ ಒಂದೇ. ಯಾವ ವಿಧದಲ್ಲಿ ನೀವು ನಮ್ಮ ಮಕ್ಕಳಿಗೆ ನಾವೇನನ್ನು ರೀಚ್ ಮಾಡೋಕ್ಕಾಗೋದಿಲ್ಲ. ಯಾವ್ದಾದ್ರು ದೇವಸ್ಥಾನಗಳು ರಿಲಿಜಿಯಸ್ ಪ್ರೋಗ್ರಾಮ್ಸ್ ಅದು ತುಂಬಾ ಜನ ಬರ್ತಾರೆ. ಸೊ ಅಲ್ಲಿ ಫೀಲಿಂಗ್ ಯಾರು ಧಾರ್ಮಿಕ ಗುರುಗಳು ಅಂತ ಹೇಳ್ತಾರೋ ಅವರ ಆದರ್ಶರಾಗಿದ್ದು ಒಳ್ಳೆ ಶಿಕ್ಷಣವನ್ನು ಕಲಿಸಬೇಕು, ಮಾತಾಡಬೇಕು. ಯಾಕಂದ್ರೆ ಭಕ್ತರು ಅವರಿಗೆ ಹೆಚ್ಚು ಇಲ್ಲಿ ಹ್ಯೂಜ್ ಲೀಡರ್ಶಿಪ್ ಪೇಪರ್ನಲ್ಲಿ, ರೇಡಿಯೋದಲ್ಲಿ, ಟೆಲಿವಿಷನ್ ಅಲ್ಲಿ ಮೀಡಿಯಾದ ಸ್ವರೂಪ ನಮ್ಮ ಮುಂದಿನ ಭಾವಿ ಜನಾಂಗಕ್ಕೆ ಈ ತರಹ ಒಂದೊಂದು ಒಳ್ಳೆಯವರನ್ನೆಲ್ಲ ಕರಿಬೇಕು, ಕಾರ್ಯಕ್ರಮವನ್ನು ಮಾಡಬೇಕು, ನೀವು ಹೀಗೆ ಮಾಡಿ ಅಂತ ಹೇಳಿಸ್ಬೇಕು, ಅವ್ರಿಗೆ ಇರೋ ಅಂತ ಆಗ್ಬೇಕು. ದಿಸ್ ಇಸ್ ಒನ್ ವೇ ಟು ಎನ್ಲೈಟನ್ ಅವರ್ ಪೀಪಲ್ ಅಂತ ನನಗೆ ಅನ್ಸುತ್ತೆ. ತನಗೆ ಅನ್ಸುತ್ತೆ ಖಂಡಿತವಾಗಿ.
0: ಇವತ್ತಿನ ರತ್ನಭಂಡಾರದಲ್ಲಿ ಎರಡು ಜ್ಞಾನ ಶಾಖೆಗಳ ಮಾತುಕತೆ ಕೇಳಿದಿರಿ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಮತ್ತು ಮತ್ತೂರು ಕೃಷ್ಣಮೂರ್ತಿ ಅವರ ಧ್ವನಿಗಳನ್ನು ಆಲಿಸಿದಿರಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹೆಣ್ಣು ಕುಟುಂಬದ ಕಣ್ಣು.

0: ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರ ಭಾವ, ಇವು ಸಮಾಜ ಸುಧಾರಣೆಯ ಪ್ರಮುಖ ಸೂತ್ರಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಶಕ್ತಿಗೂ ಇರಬೇಕಾದುದು ಸಮಾನ ಹಕ್ಕು.
1: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂದೇಶವೊಂದು ಹೀಗಿದೆ: ಸರ್ವರಿಗೂ ಸಮಾನವಾಗಿ ಬದುಕುವಂತೆ ಅವಕಾಶ ಕಲ್ಪಿಸುವುದೇ ನಿಜವಾದ ರಾಷ್ಟ್ರೀಯತೆ. ಈ ದೇಶದಲ್ಲಿ ಬದುಕಲು ನಾವು ಕಲಿಯಬೇಕಾದ ಮೊದಲ ಪಾಠ ಇದು.
2: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.

ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ, ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು, ಹೀಗೆಂದವರು ಡಿ ವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿ ಬಿ ಶೆಲ್ಲಿ ಹೇಳಿರುವ ಮಾತು.

0: ಇದೀಗ ಸಮಯ ಆಗಲಿದೆ 6:20. ಕೇಳಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಪ್ರಸಾರದಲ್ಲಿ
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಚತುರ್ಣಾಂ ರಾಜ್ಯಾನಾಂ ಏಕಸ್ಯ ಕೇಂದ್ರಶಾಸಿತ ಪ್ರದೇಶಸ್ಯ ಚ ನೈರ್ವಾಚನಿಕ ಮತಗಣನಾಯೈ ಮಂಚಃ ಸಜ್ಜಃ ಅಸ್ತಿ. ನಿರ್ವಾಚನಾಯೋಗೇನ ಪಶ್ಚಿಮ ಬಂಗಾಲಸ್ಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರಸ್ಯ ಸರ್ವೇಷು 85-200 ಮತದಾನ ಕೇಂದ್ರೇಷು ಪುನಃ ಮತದಾನಸ್ಯ ಆದೇಶೋ ಪ್ರದತ್ತಃ. ಮತದಾನಂ ಅಸ್ಮಿನ್ ಮಾಸೆ 21 ದಿನಾಂಕೆ ಭವಿಷ್ಯತಿ. ದಿಲ್ಯಾಃ ವಿವೇಕ ವಿಹಾರ ಕ್ಷೇತ್ರೇ ಮಹತಿ ಅಗ್ನಿ ಪ್ರಕೋಪೆ 9 ಜನಾಃ ಮೃತಾಃ. ವರ್ತಮಾನಸ್ಯ ಪಶ್ಚಿಮ ಏಷಿಯಾ ದ್ವಂದ್ವಸ್ಯ ಮಧ್ಯೆ ಅಗ್ರಿಮೆ ಮಾಸೆ ತೈಲ ಉತ್ಪಾದನಸ್ಯ ಲಕ್ಷ್ಯಾಣಿ ವರ್ಧೇತುಂ ಓಪೆಕ್ ಪ್ಲಸ್ ದೇಶಾಃ ಸೈದ್ಧಾಂತಿಕ ರೂಪೇಣ ಸಮ್ಮತಾಃ ಜಾತಾಃ. ಅದ್ಯ ಸಂಪೂರ್ಣೆ ವಿಶ್ವಸ್ಮಿನ್ ವಿಶ್ವ ಪತ್ರಕಾರಿತಾ ಸ್ವಾತಂತ್ರ್ಯ ದಿವಸಃ ಆಚರ್ಯತೆ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಗುಜರಾತ್ ಟೈಟನ್ಸ್ ದಲಂ ಪಂಜಾಬ್ ಕಿಂಗ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪಶ್ಚಿಮ ಬಂಗಾಳ, ಅಸಂ, ತಮಿಳುನಾಡು, ಕೇರಳಂ, ಪುದುಚೇರಿ ವಿಧಾನಸಭಾ ನಿರ್ವಾಚನಾನಾಂ ಮತಗಣನಾ ಶ್ವಃ ಪ್ರಾತಃ 8 ಸಮಾರಪ್ಸ್ಯತೆ. ನಿರ್ವಾಚನಾಯೋಗೇನ ಏತದರ್ಥಂ ಸರ್ವಾಃ ಸಜ್ಜತಾಃ ಕೃತಾಃ. ಅಸಮಸ್ಯ 26-100 ಆಸನೇಷು ಕೇರಳಂ ರಾಜ್ಯಸ್ಯ 34-100 ಆಸನಾನಾಂ, ಪುದುಚೇರಿ ಕೇಂದ್ರಶಾಸಿತ ಪ್ರದೇಶಸ್ಯ 30 ಚ ಅಪ್ರೈಲ ಮಾಸಸ್ಯ 9 ಮತದಾನಂ ಅಭವತ್. ಏವಮೇವ ತಮಿಳುನಾಡೋ 34-200 ಸಹೈವ ಪಶ್ಚಿಮ ಬಂಗಾಳೆ ಚ ಪ್ರಥಮಚರಣಾಯ 45-100 ಆಸನೇಷು ಚ ಅಪ್ರೈಲ ಮಾಸಸ್ಯ 23 ಮತದಾನಂ ಅಜಾಯತ್. ಪಶ್ಚಿಮ ಬಂಗಾಳೆ ಮತದಾನಂ ಸುರಕ್ಷೆಯ ದೃಢ ಪ್ರಬಂಧೇಷು 77 ಮತಗಣನಾ ಕೇಂದ್ರೇಷು ಸಂಪತ್ಸ್ಯತೆ. ಆಯೋಗೇನ ಮತಗಣನಾ ಕೇಂದ್ರಾಣಾಂ ಪರಿತಃ ಶಾಂತಿ ವ್ಯವಸ್ಥಾಯಾಃ

ಸುಚಾರು ಸಂಚಾಲನಾಯ ವ್ಯಾಪಕ ಪ್ರಬಂಧಾ ಕೃತಾ. ಅಪರತ್ರ ಅಸಮ ರಾಜ್ಯ ವಿಧಾನಸಭಾಯಾಃ ಷಡ್ವಿಂಶತ್ಯಧಿಕೈಕಶತಂ ಆಸನಾನಾಂ ಕೃತೆ ಪಂಚತ್ರಿಂಶತ್ ಜನಪದಾನಾಂ ಚತ್ವಾರಿಂಶತ್ ಕೇಂದ್ರೇಷು ದೃಢ ಸುರಕ್ಷಾ ವ್ಯವಸ್ಥಾಯಾಂ ಮತಗಣನಾ ಭವಿಷ್ಯತಿ. ರಾಜ್ಯ ಅಪ್ರೈಲ್ ಮಾಸಸ್ಯ ನವಮ ದಿನಾಂಕೆ ಪ್ರಾಯಃ ಷಡಾಶೀತಿ ಪ್ರತಿಶತಂ ಮತದಾನಂ ಅಭವತ್. ಪುದುಚೇರಿ ವಿಧಾನಸಭಾ ನಿರ್ವಾಚನಸ್ಯ ಮತಗಣನಾಯೈ ಸುರಕ್ಷಾಯಾಃ ಪರ್ಯವೇಕ್ಷಣಸ್ಯ ಚ ಸುದೃಢಾಃ ಪ್ರಬಂಧಾಃ ಕೃತಾಃ. ಪುದುಚೇರಿ ರಾಜ್ಯಸ್ಯ ಮುಖ್ಯ ನಿರ್ವಾಚನಾಧಿಕಾರಿ ಪಿ ಜವಾಹರ ಆಕಾಶವಾಣ್ಯೈ ವಿಜ್ಞಾಪಿತವಾನ್ ಯತ್ ಪುದುಚೇರಿ ಕ್ಷೇತ್ರಸ್ಯ ಸರ್ವೇಷಾಂ ತ್ರಿಂಶತ್ ವಿಧಾನಸಭಾಸನಾನಾಂ ಮತಗಣನಾ ಕರೈಕಲ ಯನಂ ಮಾಹೆ ನಗರೇಷು ಸಂಪತ್ಸ್ಯತೆ. ಪಶ್ಚಿಮ ಬಂಗಾಳಸ್ಯ ದಕ್ಷಿಣ ಚೌಬೀಸ್ ಪರಗನಾ ಜನಪದಸ್ಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರಸ್ಯ ಸರ್ವೇಷು ಪಂಚಾಶೀತ್ಯಧಿಕ ದ್ವಿಶತಂ ಮತದಾನ ಕೇಂದ್ರೇಷು ಮೈ ಮಾಸಸ್ಯ ಏಕವಿಂಶತಿ ದಿನಾಂಕೆ ಪುನರ್ ಮತದಾನಂ ಭವಿಷ್ಯತಿ. ಮತಗಣನಾ ಮೈ ಮಾಸಸ್ಯ ಚತುರ್ವಿಂಶತಿ ದಿನಾಂಕೆ ಸಂಪತ್ಸ್ಯತೆ. ನಿರ್ವಾಚನಾಯೋಗೇನ ವಿಜ್ಞಾಪಿತಂ ಯತ್ ಅಪ್ರೈಲ ಮಾಸಸ್ಯ ಏಕೋನತ್ರಿಂಶತ್ ದಿನಾಂಕೆ ಸಂಪನ್ನಾಯಾಂ ಮತದಾನ ಪ್ರಕ್ರಿಯಾಯಾಂ ಲೋಕತಾಂತ್ರಿಕ ಪ್ರಕ್ರಿಯಾಯಾಃ ವ್ಯಾಪಕ ಉಲ್ಲಂಘನಮಾಲಕ್ಷ್ಯ ಏಷ ನಿರ್ಣಯ ಸ್ವೀಕೃತಃ. ಪರ್ಯವೇಕ್ಷಕೈಃ ತಾವತ್ ಎಲೆಕ್ಟ್ರಾನಿಕ್ ವೋಟಿಂಗ್ ಯಂತ್ರೈಃ ಸಹ ಸಂಕೇತಭಂಗಃ ಮತದಾತೃಭ್ಯ ಭಯ ಪ್ರದರ್ಶನಂ ತಥಾ ಮತದಾನ ನಿಯಮಾನಾಂ ಉಲ್ಲಂಘನಂ ಇತ್ಯಾದೀನಾಂ ಗಂಭೀರ ತ್ರುಟಿನಾಂ ಸೂಚನಾ ಪ್ರದತ್ತಾ. ಬಹುಷು ಕೇಂದ್ರೇಷು ಇವಿಎಂ ಯಂತ್ರಾಣಾಂ ಪಿಂಜೋಪರಿ ಕೃಷ್ಣಪಟ್ಟಿಕಾಃ ಯೋಜಿತಾಃ ಆಸನ್. ಅನಧಿಕೃತ ವ್ಯಕ್ತಿನಾಂ ಮತದಾನ ಕೇಂದ್ರೇಷು ಪ್ರವೇಶಃ ತಥಾ ಚ ಅನ್ಯಜನೈಃ ಮತದಾನ ಕರಣಂ ಇತ್ಯಾದೀನಾಂ ಘಟನಾನಾಮಪಿ ಪುಷ್ಟಿಃ ಕೃತಃ. ದಿಲ್ಯಾಃ ವಿವೇಕ ವಿಹಾರ ಕ್ಷೇತ್ರೆ ಅದ್ಯ ಪ್ರಾತಃ ಚತುರ್ತಲಾತ್ಮಕೆ ಭವನೆ ಭೀಷಣಾಗ್ನಿಕಾಂಡೆ ನವಜನಾಃ ಮೃತ್ಯುಮುಪಗತಾಃ. ಘಟನಾಯಾಃ ಸೂಚನಾಂ ಪ್ರಾಪ್ಯೈವ ಚತುರ್ದಶ ದಮಕಲವಾಹನಾನಿ ಘಟನಾಸ್ಥಲಂ ಪ್ರತಿ ಪ್ರೇಷಿತಾನಿ. ಅಗ್ನಿಶಮನಾಧಿಕಾರಿಣಃ ಮುಕೇಶವರ್ಮಣಃ ವಕ್ತವ್ಯಾನುಸಾರಂ ಪ್ರಾತಃ ಪಂಚವಿಂಶತಿ ನಿಮೇಷಾಧಿಕ ಷಡ್ವಾದನ ಪರ್ಯಂತಂ ಅಗ್ನೌ ಪೂರ್ಣತಯಾ ನಿಯಂತ್ರಣಂ ಜಾತಂ. ದಿಲ್ಯಾಃ ಉಪರಾಜ್ಯಪಾಲಃ ತರಣಜೀತ ಸಿಂಹ ಸಂಧು ಏವಂ ಮುಖ್ಯಮಂತ್ರಿ ರೇಖಾ ಗುಪ್ತಾ ಇತ್ಯೇತೌ ಘಟನಾಮಾಲಕ್ಷ್ಯ ಗಭೀರಂ ಶೋಕಂ ಪ್ರಕಟಿತವಂತೌ. ಉಪರಾಜ್ಯಪಾಲೇನ ಸಾಮಾಜಿಕ ಸಂಜಾಲೀಯ ಮಾಧ್ಯಮೇಷು ಮೃತಾನಾಂ ಪರಿವಾರಾಯ ಸ್ವಕೀಯಾಃ ಸಂವೇದನಾಃ ಪ್ರಕಟೀಕೃತಾಃ. ಮುಖ್ಯಮಂತ್ರಿಣಾ ಪ್ರೋಕ್ತಂ ಯತ್ ದಿಲ್ಲಿ ಸರ್ವಕಾರಃ ವಿಪತ್ಕಾಲೇಸ್ಮಿನ್ ಪ್ರಭಾವಿತ ಪರಿವಾರೈಃ ಸಹ ವರ್ತತೆ. ಸಹೈವ ಸಂಪೂರ್ಣ ಸ್ಥಿತೇಃ ನಿರಂತರಂ ಪರ್ಯವೇಕ್ಷಣಂ ಜಾಯಮಾನಮಸ್ತಿ. ಪ್ರಿಯಾಃ ಶ್ರೋತಾರಃ ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಪಶ್ಚಿಮೇಷಿಯಾ ಕ್ಷೇತ್ರೆ ಜಾಯಮಾನಸ್ಯ ಸಂಘರ್ಷಸ್ಯ ಮಧ್ಯೆ ಓಪೆಕ್ ಪ್ಲಸ್ ದೇಶೈಃ ಜೂನ್ ಮಾಸೆ ತೈಲೋತ್ಪಾದನಸ್ಯ ಲಕ್ಷ್ಯಂ ವರ್ಧಯಿತುಂ ಸೈದ್ಧಾಂತಿಕ ರೂಪೇಣ ಸಹಮತಿಃ ಪ್ರಕಟಿತಾ. ಪ್ರತಿವೇದನಾನುಸಾರಂ ಸಪ್ತ ಓಪೆಕ್ ಪ್ಲಸ್ ದೇಶಾಃ ಆಗಾಮಿ ಮಾಸೆ ತೈಲೋತ್ಪಾದನಸ್ಯ ಲಕ್ಷ್ಯಂ ಪ್ರತಿದಿನಂ ಪ್ರಾಯಃ ಅಷ್ಟಾಶೀತಿ ಸಹಸ್ರಾಧಿಕೈಕ ಲಕ್ಷ್ಯಂ ವೈರಲ ಪರಿಮಾಣೇನ ವರ್ಧಯಿತುಂ ಸಹಮತಾಃ ಸಂತಿ. ಭೂರಾಜನೈತಿಕ ಸಂಕಟಸ್ಯ ತಥಾ ಓಪೆಕ್ ಸಮೂಹಾತ್ ಸಂಯುಕ್ತ ಅರಬ್ ಅಮಿರಾತಸ್ಯ ನಿರ್ವರ್ತನಸ್ಯ ಮಧ್ಯೆ ಅಯಂ ಅನವರತಂ ತೃತೀಯ ಮಾಸಿಕ ವೃದ್ಧಿ ಕ್ರಮಃ ಅಸ್ತಿ. ಅದ್ಯ ವಿಶ್ವ ಪ್ರೆಸ್ ಸ್ವಾತಂತ್ರ್ಯ ದಿವಸಃ ಅಸ್ತಿ. ಅಯಂ ದಿವಸಃ ತಾವತ್ ಪ್ರೆಸ್ ಸ್ವಾತಂತ್ರ್ಯಸ್ಯ ಸಮರ್ಥನಾರ್ಥಂ ವಿಕಾಸಾರ್ಥಂ ಸಹೈವ ವಿಶ್ವಸ್ಮಿನ್ ಪ್ರೆಸ್ ಸ್ವಾತಂತ್ರ್ಯಸ್ಯ ಸ್ಥಿತೇಃ ಆಕಲನಸ್ಯವಸರಂ ಪ್ರಯಕ್ಷತಿ. ಅಸ್ಯ ವರ್ಷಸ್ಯ ವಿಷಯಃ ಶಾಂತಿಪೂರ್ಣ ಭವಿಷ್ಯಸ್ಯ ನಿರ್ಮಾಣಂ ಇತಿ ವರ್ತತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ಗ್ಯಾಲಕ್ಸ್ ಐ ಇತ್ಯಸ್ಯ ಮಿಷನ್ ದೃಷ್ಟಿಃ ಭಾರತಸ್ಯ ಅಂತರಿಕ್ಷಯಾತ್ರಾಯಾಂ ಮಹತೋಪಲಬ್ಧಿಃ ಅಸ್ತಿ. ವಿಶ್ವಸ್ಯ ಪ್ರಥಮಸ್ಯ ಆಪ್ಟೋಸಾರ್ ಇತ್ಯಸ್ಯ ಉಪಗ್ರಹಸ್ಯ ಭಾರತಸ್ಯ ಬೃಹತ್ತಮಸ್ಯ ನಿಜಿ ನಿರ್ಮಿತಸ್ಯ ಉಪಗ್ರಹಸ್ಯ ಚ ಸಫಲ ಪ್ರಕ್ಷೇಪಣಂ ನವ ಕಲ್ಪನಾಯ ರಾಷ್ಟ್ರ ನಿರ್ಮಾಣಾಯ ಚ ಯೂನಾಂ ಉತ್ಸಾಹಸ್ಯ ಪ್ರಮಾಣಮಸ್ತಿ ಇತಿ ಶ್ರೀಮೋದಿನಾ ಸಾಮಾಜಿಕಾಂತರ್ಜಾಲೀಯೇ ಪಟಲೇ ಉಕ್ತಂ. ತೇನ
गैलेक्स आई इत्यस्य संस्थापकेभ्यः सम्पूर्ण दलाय च अभिनन्दितम्। केन्द्रीय संसदीय कार्यमन्त्री तथा वरिष्ठ भाजपा नेता किरेन रिजिजू इत्यनेन आरोपितं यत् सर्वाणि विपक्षी दलानि निरन्तरं शासकीय संस्थासु निर्वाचनायोगे ईवीएम यन्त्रेषु प्रसारमाध्यमेषु च आक्षेपं कृत्वा सम्प्रति न्यायपालिकायां दोषारोपणं कुर्वन्ति। सामाजिक संजालीय माध्यमे स्वस्य सन्देशे श्री रिजिजू इत्यमुना उक्तं यत् एतानि दलानि एतत् नावगच्छन्ति यत् एतादृशानां आक्षेपानां माध्यमेन ते वस्तुतः देशस्य लोकतन्त्रस्य मूल आत्मनि प्रहारं कुर्वन्ति। ईरान सर्वकारेण लेबनान देशं समेत्य सर्वस्तरेषु युद्ध समाप्तेः उद्देश्येन अमेरिका सर्वकाराय चतुर्दश सूत्रीय योजना प्रस्तुता। ईरानस्य प्रस्तावानुसारम् एतेषां विषयाणां समाधानं 30 दिनानाम् अनन्तरं भवितव्यम्। अस्मिन् बलं प्रदत्तं यत् कूटनीतिक प्रयत्नेषु युद्धविरामस्य विस्तारः न भवेत्, अपितु युद्धस्य सम्पूर्ण समाप्तेः प्राथमिकता स्यात्। अमेरिकायाः राष्ट्रपतिना डोनाल्ड ट्रम्पेन अस्य प्रस्तावस्य विषये स्व असन्तोषः प्रकटीकृतः। तेन संचेतना प्रदत्ता यत् सैन्य विकल्पाः अधुनापि विचार परिधौ उपस्थिताः सन्ति। भारत ऋतु विभागेन अद्य पूर्वोत्तर भारते केरलम राज्ये माहे प्रदेशे पश्चिम बंगे सिक्किमे तमिलनाडु प्रदेशे पुदुचेरी प्रदेशे च पृथक पृथक स्थानेषु प्रचंड वृष्टेः पूर्वानुमानं प्रकटितम्। जम्मू कश्मीरे लद्दाखे छत्तीसगढ़े तटीय आंध्र प्रदेशे च अद्य मेघवृष्टेः विद्युत्स्खलनस्य च संभावना विद्यते। अद्य हरियाणायां चंडीगढ़े दिल्ल्यां बिहारे ओडिशायां केरलम प्रदेशे पंजाबे मध्यप्रदेशे चापि तथैव स्थितेः संभावना वर्तते। विभागेन अद्य तटीय आंध्र प्रदेशस्य केषुचित् स्थानेषु उष्णतरंगस्य स्थितेः अनुमानं प्रकटितम्। आईपीएल क्रिकेट क्रीडायां आतिथेय गुजरात टाइटन्स दलम अहमदाबादस्य नरेन्द्र मोदी क्रीडांगणे पंजाब किंग्स दलम सम्मुखीकरिष्यति। इति वार्ताः।

0: ಇದೀಗ ಸ್ಟುಡಿಯೋ ಸಮಯ 6:30 ಕೇಳಿ ಮನಸ್ಸುಗಳ ಮಾತು ಮಧುರ.
1: ಮನಸ್ಸಿನ ಮಾತುಗಳು ಹೇಳಿ ಮುಗಿಯುವುದಲ್ಲ, ಹೇಳದೆ ಉಳಿದ್ರೆ ಸುಮ್ಮನಿರೋದೂ ಇಲ್ಲ. ಗುಂಗಾಗಿ ಕಾಡ್ತವೆ, ಹಾಡಾಗಿ ಹರಿಯುತ್ತೆ, ಕವಿತೆಯಾಗಿ ವಿಹರಿಸಿ ನಸುನಗುತ್ತೆ. ಅಂತಹ ಮನಸ್ಸಿನ ಮಾತು ಹಾಡಾಗಿ ಹರಿದ್ರೆ ಹೇಗಿರತ್ತೆ? ಹೀಗಿರತ್ತೆ.

ಹದಿಹರೆಯದ ಹುಚ್ಚುಕೋಡಿ ಮನಸ್ಸು ಬಯಸಿದ ಬಯಕೆಯ ಕತೆ ಹೇಗಾದ್ರೆ, ಮನಸ್ಸು ಮಾಗಿದಾಗ ಉಂಟಾದ ಪ್ರೇಮದ ತೀವ್ರತೆಯ ಕಥೆ ಹೇಗೆ ಗೊತ್ತಾ?

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ಇಎಸ್ಐ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವಿಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೆ 15ಕ್ಕೆ ಲೋಕಾರ್ಪಣೆಗೆ ಸಿದ್ಧತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಮೂಲಕ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಇದ್ದ ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು. ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿಸಲಾಗಿದೆ ಎಂದು ತಿಳಿಸಿದರು.

0: ನೆರವೇರಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾ ಮನ್ಸುಖ್ ಮಾಂಡವ್ಯ ವರ್ಚುವಲ್ ಮೂಲಕ ನೆರವೇರಿಸಿದರು. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದರು. ಕಳೆದ ತಿಂಗಳ 9ರಂದು ಮತದಾನ ನಡೆದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ನಾಳೆ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದ ತೆರವಾದ ಸ್ಥಾನಗಳಿಗೆ ಉಪಚುನಾವಣೆ ನಡೆದಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯ ಮತ ಎಣಿಕೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ನಗರದ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆಗಾಗಿ 14 ಟೇಬಲ್ಗಳನ್ನು ಸಿದ್ಧಪಡಿಸಲಾಗಿದ್ದು ಒಟ್ಟು 23 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಈ ಕಾರ್ಯಕ್ಕೆ 63 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸ್ಟ್ರಾಂಗ್ ರೂಮ್ ಅನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರಿಸಲಾಗಿದ್ದು ಭದ್ರತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಉಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ 900 ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕಳೆದ ಏಪ್ರಿಲ್ 9ರಂದು ಮತದಾನದಲ್ಲಿ ಶೇಕಡ 65.59% ಮತದಾನ ದಾಖಲಾಗಿದೆ. ನಾಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಒಟ್ಟು 21 ಸುತ್ತುಗಳಲ್ಲಿ ನಡೆಯಲಿದ್ದು ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಫಲಿತಾಂಶದ ಸಂಪೂರ್ಣ ಚಿತ್ರಣ ಹೊರಬೀಳಲಿದೆ ಎಂದು ಚುನಾವಣಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಿಗ್ಗೆ 8 ಗಂಟೆಗೆ ಅಂಚೆ ಮತಪತ್ರಗಳ ಎಣಿಕೆ ಆರಂಭವಾಗಲಿದೆ. ನಂತರ ಇವಿಎಂ ಯಂತ್ರಗಳ ಮತ ಎಣಿಕೆ ಆರಂಭವಾಗಲಿದೆ ಎಂದರು. ಮತ ಎಣಿಕೆಗಾಗಿ ಒಟ್ಟು 14 ಟೇಬಲ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಟೇಬಲ್ಗೆ ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್, ಮೈಕ್ರೋ ಅಬ್ಸರ್ವರ್ಸ್, ಕೌಂಟಿಂಗ್ ಅಸಿಸ್ಟೆಂಟ್ ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: 14 ಟೇಬಲ್ಗಳನ್ನು ಮಾಡಿಕೊಂಡಿದ್ದೀವಿ. ಅದರಲ್ಲಿ ಈ ಮೇನ್ ಕೌಂಟಿಂಗ್ ಹಾಲ್ ಇದೆ, ಅಲ್ಲೆಲ್ಲೂ ಕೂಡ ಈಗ ಅರೇಂಜ್ಮೆಂಟ್ ಆಗಿದೆ. ಅದನ್ನು ಕೂಡ ಸಿಬ್ಬಂದಿಗಳು ಅಂದರೆ ಆ ಪ್ರತಿ ಟೇಬಲ್ಗೆ ಕೌಂಟಿಂಗ್ ಸೂಪರ್ವೈಸರ್ಸ್, ಮೈಕ್ರೋ ಅಬ್ಸರ್ವರ್ಸ್, ಆಮೇಲೆ ಕೌಂಟಿಂಗ್ ಅಸಿಸ್ಟೆಂಟ್ಸ್, ಆಮೇಲೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಎನ್ಟಿಎಸ್ ಅಂತ ಅಥವಾ ಗ್ರೂಪ್ ಬಿ ಸ್ಟಾಫ್ಗಳು ಏನಿದ್ದಾರೆ ಅದನ್ನು ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನು ನಾವು ಮಾಡ್ಕೊಂಡಿದ್ವಿ.
0: ಮತ ಎಣಿಕೆ ಸಿಬ್ಬಂದಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಈಗಾಗಲೇ 2 ಹಂತದ ರ್ಯಾಂಡಮೈಸೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮತ ಎಣಿಕೆಯ ದಿನವಾದ ನಾಳೆ ಬೆಳಗ್ಗೆ 5 ಗಂಟೆಗೆ 3ನೇ ಹಾಗೂ ಅಂತಿಮ ಹಂತದ ರ್ಯಾಂಡಮೈಸೇಷನ್ ನಡೆಯಲಿದೆ. ಆ ಬಳಿಕವಷ್ಟೇ ಯಾವ ಸಿಬ್ಬಂದಿ ಯಾವ ಟೇಬಲ್ನಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದು ಅಂತಿಮವಾಗಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು ಇದೇ 15ರಂದು ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಇಂದು ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೊದಲ ಸೆಟ್ ಹೊಸ ಚೈನ್ಗಳು ಇದೇ 7ರಂದು ಆಗಮಿಸಲಿದ್ದು ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು.
5: ಸುಮಾರು 2.5 ಲಕ್ಷ ರೈತರ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲಾ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. May 15 ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು.
0: ಗೇಟ್ಗಳ ದುರಸ್ತಿಗೆ ಸುಮಾರು 54 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದಲ್ಲದೆ ಕಾಲುವೆಗಳ ದುರಸ್ತಿ ಮತ್ತು ಇತರೆ ಕೆಳಹಂತದ ಕಾಮಗಾರಿಗಳಿಗೆ ಒಟ್ಟು 315 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ತಿಳಿಸಿದರು. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ ಮಂಗಳವಾರದವರೆಗೆ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚಿಸಿದೆ. ಮಧ್ಯಾಹ್ನ 12 ರಿಂದ 4 ರವರೆಗೆ ಬಿಸಿಲಿನಲ್ಲಿ ಅನಗತ್ಯವಾಗಿ ಹೊರಹೋಗಬಾರದು. ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಬೇಕು. ಹಗುರ ಹಾಗೂ ಹತ್ತಿ ಬಟ್ಟೆ ಧರಿಸಿ ಟೋಪಿ, ಛತ್ರಿ, ಚಪ್ಪಲಿ, ರಕ್ಷಣಾತ್ಮಕ ಕನ್ನಡಕಗಳನ್ನು ಬಳಸುವುದು ಅವಶ್ಯಕವಾಗಿದೆ. ಬಿಸಿಲಿನ ಅವಧಿಯಲ್ಲಿ ಶ್ರಮದಾಯಕ ಕೆಲಸಗಳನ್ನು ತಪ್ಪಿಸುವಂತೆ ಸಲಹೆ ನೀಡಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭವಾಗಲಿದೆ. ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 9 ದೇಶಗಳ ಕ್ರೀಡಾಪಟುಗಳು ಈ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು.
6: ರಾಜ್ಯದ ಮತ್ತು ನಮ್ಮ ತುಮಕೂರಿನ ಪ್ಲೇಯರ್ಸ್ಗೆ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಇಲ್ಲಿ ಆಡಿದವ್ರನ್ನ ಹೇಳಿದೆ, ಬೋಪಣ್ಣ ಇಲ್ಲಿ ಆಡಿದ್ರು, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬೋದು. ಪ್ರಕಾಶ್ ಅಮೃತರಾಜ್ ಆಡಿದ್ರು, ಇಲ್ಲೇ ಆಡಿದ್ರು, ಅವರೆಲ್ಲ ದೇ ಬಿಕಮ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಪ್ರಕಾರ ನಮಗೆ ಬೇರೆ ಬೇರೆ ಪ್ಲೇಯರ್ಸ್ ನಮ್ಮೂರಿನವರು ಅಥವಾ ಕರ್ನಾಟಕದವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಾದ್ರೆ ನಮಗೆ ನಮ್ಮ ಉದ್ದೇಶ ಸಾರ್ಥಕ ಆಯ್ತು ಅಂತೇಳಿ ಅನ್ಸುತ್ತೆ. ತುಮಕೂರು ಓಪನ್ ಅನ್ನ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಟಿಪಿ ವಿಮೆನ್ T35 ನಲ್ಲಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ವರ್ಷ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ. ಇಟ್ ಬಿಕಮ್ಸ್ ಎ ನೇಮ್.
0: ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಚಿವ ಪರಮೇಶ್ವರ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರೆಸ್ಟ್ ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ಧತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 6:51. ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಪದ್ಮ ಡೋರಿ ಅಥವಾ ಪದ್ಮ ಡೋರೆಯ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇದೀಗ ಗೀತೆ ನಿಮಗಾಗಿ ಆರ್ಕೆಸ್ಟ್ರಾ ಮೈಸೂರು ಚಿತ್ರದಿಂದ, ವರುಣ್ ರಾಮಚಂದ್ರ ಅವರ ಗಾಯನದಲ್ಲಿ, ಡಾಲಿ ಧನಂಜಯ ಅವರ ಸಾಹಿತ್ಯ, ರಘು ದೀಕ್ಷಿತ್ ಅವರ ಸಂಗೀತ.

ನಡುವೆ ಅಂತರವಿರಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಜಿತ್ ಹೆಗಡೆ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಮಣಿಕಾಂತ್ ಕದ್ರಿ ಅವರ ಸಂಗೀತ. ಕಾರ್ಯಕ್ರಮ ಸನ್ಸೆಟ್ ಸುರಭಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ. ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇನ್ನೇನು ಸಮಯ ಆಗಲಿದೆ? 7 ಗಂಟೆ. ಪದ್ಮಾ ಡೋರಿಯ ಕುರಿತಾಗಿ ಈ ಹೊತ್ತಿನ ವಿಶೇಷ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪದ್ಮಾ ಡೋರಿ ಕಮಲದ ಹೂವಿನ ಮತ್ತು ರೇಷ್ಮೆ ದಾರದ ಅಲಂಕಾರವನ್ನು ಸೂಚಿಸುವ ಪದ್ಮಾ ಡೋರಿ ಪೂರ್ವ ಭಾರತದ ಎರಿ ರೇಷ್ಮೆ. ಈ ಎರಿ ರೇಷ್ಮೆಯನ್ನು ಅಹಿಂಸಾ ರೇಷ್ಮೆ ಅಂತಲೂ ಕರೀತಾರೆ. ಪೂರ್ವ ಭಾರತದ ಎರಿ ರೇಷ್ಮೆ ಮತ್ತು ಮಧ್ಯಪ್ರದೇಶದ ಚಂದೇರಿಯ ಸಂಗಮ ಈ ಪದ್ಮಾ ಡೋರಿ. ಮುಂದಿನ ಗೀತೆ ಸೀತಾರಾಮ ಕಲ್ಯಾಣ ಚಿತ್ರದಿಂದ ಅರ್ಮಾನ್ ಮಲ್ಲಿಕ್ ಅವರ ಗಾಯನದಲ್ಲಿ ವಿ ಸಾಯಿ ಸುಕನ್ಯಾ ಅವರ ಸಾಹಿತ್ಯ, ಅನೂಪ್ ರುಬೆನ್ಸ್ ಅವರ ಸಂಗೀತ.

ಹೊಂದಿಸಿ ಬರೇರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವರುಣ್ ರಾಮಚಂದ್ರ, ಐಶ್ವರ್ಯ ರಂಗರಾಜನ್ ಹಾಗೂ ಪೂಜಾ ರಾವ್ ಅವರ ಗಾಯನದಲ್ಲಿ, ರಾಮಿನಹಳ್ಳಿ ಜಗನ್ನಾಥ ಅವರ ಸಾಹಿತ್ಯ, ಜೋ ಕೋಸ್ಟಾ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕಾರ್ಯಕ್ರಮ ಸನ್ಸೆಟ್ ಸುರಭಿ ಸ್ಟುಡಿಯೋ. ಸ್ಟುಡಿಯೋ ಸಮಯ 7:09. ಪದ್ಮಾ ಡೋರಿ ಬಟ್ಟೆಯ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಪದ್ಮಾ ಡೋರಿ ಬಟ್ಟೆಯನ್ನ ವಿನ್ಯಾಸಗೊಳಿಸುವಾಗ ಮೊದಲು ಚಂದೇರಿ ಫ್ಯಾಬ್ರಿಕ್ ಅನ್ನ ಬೇಸ್ ಆಗಿ ಬಳಸ್ಕೊಳ್ತಾರೆ. ನಂತರ ಅದರ ಮೇಲೆ ನೈಸರ್ಗಿಕ ಬಣ್ಣದ ಏರಿ ಸಿಲ್ಕ್ ದಾರಗಳನ್ನ ಬಳಸಿ ಕೈಯಿಂದ ಎಂಬ್ರಾಯ್ಡರಿ ಅಥವಾ ಡೋರಿ ಕೆಲಸವನ್ನ ಮಾಡಿಸಿದರೆ ಅದು ಇನ್ನ ಅಂದವಾಗಿರುವ ಪದ್ಮ ಡೋರಿ ಆಗುತ್ತೆ. ಎರಿ ಸಿಲ್ಕ್ ಅನ್ನ ಅಹಿಂಸಾ ರೇಷ್ಮೆ ಎಂದು ಕರೆಯುತ್ತಾರೆ, ಏಕೆಂದರೆ ಇದನ್ನ ತಯಾರಿಸುವಾಗ ರೇಷ್ಮೆ ಹುಳುಗಳನ್ನ ಕೊಲ್ಲಲಾಗುವುದಿಲ್ಲಂತೆ. ಆದ್ದರಿಂದ ಇದು ಪರಿಸರ ಸ್ನೇಹಿ, ಫ್ಯಾಷನ್ ಪ್ರಿಯರಿಗೆ ಬಹಳ ಪ್ರಿಯವಾದುದು. ಇದು ಸಸ್ಟೈನಬಲ್ ಕ್ಲಾತಿಂಗ್ಗೆ ಚಂದವಾದ ಉದಾಹರಣೆ. ಇದೀಗ ಪೈಲ್ವಾನ್ ಚಿತ್ರದ ಗೀತೆ, ಸಂಜಿತ್ ಹೆಗ್ಡೆಯವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ, ನಂತರ ದೂರದರ್ಶನ ಚಿತ್ರದ ಗೀತೆ, ವಾಸುಕಿ ವೈಭವ್ ಅವರ ಗಾಯನದಲ್ಲಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ.

0: ಒಡೆಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು.

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಇದೀಗ ಸ್ಟುಡಿಯೋ ಸಮಯ 7:23, ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪದ್ಮಾ ಡೋರಿ ಬಟ್ಟೆಯ ಕುರಿತಾಗಿ ಮಾತಾಡ್ತಾ ಇದ್ವಿ. ಇದು ಪೂರ್ವ ಭಾರತದ ಅಸ್ಸಾಂನ ಎರಿ ರೇಷ್ಮೆ.

ಹಾಗೂ ಮಧ್ಯಪ್ರದೇಶದ ಚಂದೇರಿಯ ಸಂಗಮ. ಇದರಲ್ಲಿ ಗ್ರಾಮೀಣ ಜೀವನೋಪಾಯ ಅಂದರೆ ರೂರಲ್ ಲೈವ್ಲಿಹುಡ್ಸ್ ಮತ್ತು ಮಹಿಳಾ ಸಬಲೀಕರಣ ಅಂದರೆ ವುಮನ್ ಎಂಪವರ್ಮೆಂಟ್ ಒಂದಕ್ಕೊಂದು ಬೆಸೆದುಕೊಂಡಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾತಂತ್ರ್ಯರಾಗಲು ಮತ್ತು ಗ್ರಾಮ ಸಹ ಅಭಿವೃದ್ಧಿ ಹೊಂದಲು ಸಾಧ್ಯ ಇದೆ. ಪದ್ಮ ಡೋರಿ ಇದು ಖಾದಿ ಥರ ಪರಿಸರ ಸ್ನೇಹಿ ಬಟ್ಟೆ, ಮಧ್ಯಪ್ರದೇಶ ಹಾಗೂ ಅಸ್ಸಾಂನ ಸಂಗಮ. ಪರಿಸರ ಸ್ನೇಹಿಗಳಿಗೆ ಇದು ಪ್ರಿಯ ಅಂತ ಹೇಳ್ಬೋದು. ಸಸ್ಟೈನಬಲ್ ಕ್ಲಾತಿಂಗ್ಗೆ ಚಂದವಾದ ಉದಾಹರಣೆ ಈ ಬಟ್ಟೆ. ಈ ಎರಿ ರೇಷ್ಮೆ ಇದನ್ನು ಅಹಿಂಸಾ ರೇಷ್ಮೆ ಅಂತ ಸಹ ಕರೀತಾರೆ. ಜೊತೆಗೆ ಇದು ನೈಸರ್ಗಿಕವಾಗಿ ಕೊಳೆಯುವ ಶಕ್ತಿ ಹೊಂದಿರುವ ರೇಷ್ಮೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಪದ್ಮ ಡೋರಿ ಬಟ್ಟೆ. ಪೂರ್ವ ಭಾರತದ ಮತ್ತು ಮಧ್ಯಪ್ರದೇಶದ ಸಂಗಮ ಪದ್ಮ ಡೋರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ನಟ ಸಾರ್ವಭೌಮ ಚಿತ್ರದಿಂದ ಜತಿನ್ ರಾಜ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಇಮ್ಮಂಡಿ ಅವರ ಸಂಗೀತ. ನಂತರ ಗುರುದೇವ್ ಹೊಯ್ಸಳ ಚಿತ್ರದ ಗೀತೆ ಬಿ ಅಜನೀಶ್ ಲೋಕನಾಥ್ ಅವರ ಗಾಯನದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರದೇ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ನಾಲ್ಕು ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತದಾನ ನಡೆದಿರುವ ಕ್ಷೇತ್ರಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಸಕಲ ವ್ಯವಸ್ಥೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಟ್ರಾಂಗ್ ರೂಂಗಳ ಸುತ್ತಲೂ ಎಣಿಕೆ ಕೇಂದ್ರಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಬಲಪಡಿಸಲಾಗಿದೆ. ಎಲ್ಲಾ ಎಣಿಕೆ ಕೇಂದ್ರಗಳಲ್ಲಿ ಮೇಲ್ವಿಚಾರಣೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇವಿಎಂಗಳು ಮತ್ತು ವಿವಿಪಿಎಟಿಗಳನ್ನು ಸ್ಟ್ರಾಂಗ್ ರೂಂಗಳಿಂದ ಎಣಿಕೆ ಕೇಂದ್ರಗಳಿಗೆ ಸಂಪೂರ್ಣ ಭದ್ರತೆಯೊಂದಿಗೆ ಸ್ಥಳಾಂತರಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಗಟ್ಟಲು ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಸಂಚಾರ ನಿರ್ಬಂಧಿಸಲಾಗಿದೆ. ಅಧಿಕಾರಿಗಳು ನಾಳೆ ಬೆಳಿಗ್ಗೆ 6 ಗಂಟೆಯೊಳಗೆ ಎಣಿಕೆ ಕೇಂದ್ರಗಳನ್ನು ತಲುಪಲಿದ್ದು ಎಣಿಕೆ ಏಜೆಂಟ್ಗಳು ಎಣಿಕೆ ಪ್ರಾರಂಭವಾಗುವ ಕನಿಷ್ಠ 1 ಗಂಟೆ ಮೊದಲು ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಸಿಬ್ಬಂದಿಗೆ ಹೊಸದಾಗಿ ಪರಿಚಯಿಸಲಾದ ಕ್ಯೂಆರ್ ಕೋಡೆಡ್ ಫೋಟೋ ಗುರುತಿನ ಚೀಟಿಗಳನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಎಣಿಕೆ ಕೇಂದ್ರಗಳಲ್ಲಿ ಪ್ರವೇಶಿಸಲು 3 ಹಂತಗಳ ಭದ್ರತಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಅಸಿಂಧು ಎಂದು ಭಾರತ ಚುನಾವಣಾ ಆಯೋಗ ಘೋಷಿಸಿದೆ. ಫಾಲ್ಟಾ ವಿಧಾನಸಭೆಗೆ ಮೇ 21 ಮರು ಮತದಾನ ನಡೆಯಲಿದ್ದು ಎಣಿಕೆ ಮೇ 24 ನಡೆಯಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ 2.0 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಜನನ ದೋಷಗಳು, ರೋಗಗಳು, ಕೊರತೆಗಳು ಮತ್ತು ಬೆಳವಣಿಗೆಯ ವಿಳಂಬಗಳಿಗೆ ಚೌಕಟ್ಟನ್ನು ಇದು ವಿಸ್ತರಿಸಿದೆ. ಅಂಟುರೋಗವಲ್ಲದ ಕಾಯಿಲೆಗಳು, ಮಾನಸಿಕ ಆರೋಗ್ಯ ಸ್ಥಿತಿ ಮತ್ತು ನಡವಳಿಕೆ ಸಮಸ್ಯೆಗಳು ಸೇರಿದಂತೆ ಹೊಸ ಯುಗದ ಆರೋಗ್ಯ ಸವಾಲುಗಳನ್ನು ಸಹ ಈ ಚೌಕಟ್ಟು ಒಳಗೊಂಡಿದೆ. ಹೊಸ ಮಾರ್ಗಸೂಚಿಯು ಈಗ ಹೆಚ್ಚು ಸಮಗ್ರ ಜೀವನ ಚಕ್ರ ಆಧಾರಿತ ವಿಧಾನದೊಂದಿಗೆ ಜನನದಿಂದ 18 ವರ್ಷದ ಒಳಗೆ ಮಕ್ಕಳ ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಮಗುವಿನ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ನಿರಂತರ ಆರೈಕೆಗೆ ಒತ್ತು ನೀಡಲಿದೆ. ಮಕ್ಕಳು ಸರಿಯಾದ ಆರೈಕೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸದೃಢ ವ್ಯವಸ್ಥೆ ಹಾಗೂ ವ್ಯಾಪಕ ಸ್ಕ್ರೀನಿಂಗ್ ಕಾರ್ಯಕ್ರಮ ಮತ್ತು ಡಿಜಿಟಲ್ ಆರೋಗ್ಯ ಕಾರ್ಡ್ಗಳ ಪರಿಚಯ ಮೊದಲಾದ ಕ್ರಮ ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮವು ನೈಜ ಸಮಯದ ದತ್ತಾಂಶ ಜಾಡು, ಸಂಯೋಜಿತ ವೇದಿಕೆಗಳ ಉತ್ತಮ ಬಳಕೆ ಮತ್ತು ಬಹುವಲಯ ಸಮ್ಮಿಲನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಮಾರ್ಗಸೂಚಿಗಳ ಬಿಡುಗಡೆಯು ಪ್ರತಿ ಮಗುವಿಗೆ ಸಮಾನ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಖಾತರಿಸಿಕೊಳ್ಳಲು ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಾಳೆಯಿಂದ ಪಂಚಾಯತ್ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಪಂಚಾಯತ್ ರಾಜ್ ಸಚಿವಾಲಯ ಆಯೋಜಿಸಿದೆ. 2 ದಿನಗಳ ಈ ಕಾರ್ಯಾಗಾರವು ದತ್ತಾಂಶ ಆಧಾರಿತ ಭಾಗವಹಿಸುವಿಕಾತ್ಮಕ ಯೋಜನೆಯನ್ನು ತಳಮಟ್ಟದಲ್ಲಿ ಬಲಪಡಿಸುವ ಗುರಿಯನ್ನು ಹೊಂದಿದೆ. 2026-27 ಸಾಲಿನ ಪಂಚಾಯತ್ ಅಭಿವೃದ್ಧಿ ಯೋಜನೆ

0: ಗಳ 16 ಹಣಕಾಸು ಆಯೋಗದ ಷರತ್ತುಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಮಾಪನ ಸಾಧ್ಯ ಫಲಿತಾಂಶಗಳೊಂದಿಗೆ ಹೊಂದಿಕೆಯಾಗುವುದನ್ನು ಕಾರ್ಯಾಗಾರ ಖಚಿತಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ಮತ್ತು ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಾಗಾರ ಉದ್ಘಾಟನೆಯಾಗಲಿದೆ. ಈ ವರ್ಷಾಂತ್ಯದ ವೇಳೆಗೆ ಆಧಾರ್ನ ನೋಟವು ಕೇವಲ ಫೋಟೋ ಮತ್ತು ಕ್ಯೂಆರ್ ಕೋಡ್ಗೆ ಬದಲಾಗಬಹುದು ಎಂಬ ಸಾಮಾಜಿಕ ಮಾಧ್ಯಮ ಪೋಸ್ಟ್ನ ಮಾಹಿತಿ ಸತ್ಯಕ್ಕೆ ದೂರ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಂದು ತಿಳಿಸಿದೆ. ಅಂತಹ ಯಾವುದೇ ಬದಲಾವಣೆಯ ಪ್ರಸ್ತಾಪ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಜನರಿಗೆ ಮಾತ್ರ ಲಭ್ಯವಿದ್ದು ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು.
4: ಹಮ್ ಸಾರೇ ದೇಶ ಮೇ 40-48 ಅಧಿಕ ಏಜ್ ವಾಲೆ ಹೆಲ್ತ್ ಚೆಕಪ್ ಕರ್ನೆ ಕಾ ಪ್ರಾರಂಭ ಕರ್ನೆ ಜಾ ರಹೆ ಹೇ ತಾಕಿ ಹಮಾರೆ ಸಭಿ ಶ್ರಮಿಕ್ ಕಾ ಹೆಲ್ತ್ ಚೆಕಪ್ ಹೋ ಜಾಯೆ ಔರ್ ಉಸ್ಕೆ ಆಧಾರ ಪರ್ ಉಸ್ಕಾ ಇಲಾಜ್ ಇಲಾಜ್ ಹೋ ಜಾಯೆ. ಆಜ್ ಇಸ್ ಮಂಚ್ ಸೇ ಮೇ ಮೇರೆ ಸಭಿ ಶ್ರಮಿಕ್ ಕೋ ರಿಕ್ವೆಸ್ಟ್ ಕರ್ತಾ ಹೂ ಕಿ ESIC ಹಾಸ್ಪಿಟಲ್ ಮೇ 7 ತಾರೀಖ ಸೇ ಆಪ್ಕಾ ಹೆಲ್ತ್ ಚೆಕಪ್ ಕಾ ಕ್ಯಾಂಪ್ ಲಗೇಗಾ. ಆಪ್ ಅವಶ್ಯ ಜಾಯೆ, ಆಪ್ ಆಪ್ಕಾ ಸ್ವಾಸ್ಥ್ಯ ಕಿ ಜಾಂಚ್ ಕರ್ವಾ ಲೀಜಿಯೆ, ಆಪ್ಕಾ ಸ್ವಾಸ್ಥ್ಯ ಕೋ ಸುನಿಶ್ಚಿತ್ ಕರಿಯೆ.
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯಲ್ಲಿ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸಾ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
5: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದನ್ನು ESI ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ ಅಲ್ಲಿಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದೇಶಾದ್ಯಂತ ಆರೋಗ್ಯ ಸೌಲಭ್ಯಗಳಲ್ಲಿ ಬೆಂಕಿಯ ಅಪಾಯಗಳನ್ನು ತಡೆಗಟ್ಟುವ ಮತ್ತು ತಗ್ಗಿಸುವ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ನಾಳೆಯಿಂದ ಭಾರತಾದ್ಯಂತ ಅಗ್ನಿ ಸುರಕ್ಷತಾ ಸಪ್ತಾಹ ಆಚರಿಸಲಿದೆ. ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸುಲೀಲಾ ಶ್ರೀವಾಸ್ತವ ಅವರು ನಾಳೆ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಅಗ್ನಿ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಲಿದ್ದಾರೆ ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ವಿವಿಧ ಜಾಗೃತಿ ಅಭಿಯಾನಗಳು, ಅಣಕು ಅಭ್ಯಾಸಗಳು, ಅಗ್ನಿ ಸುರಕ್ಷತಾ ಪ್ರೋಟೋಕಾಲ್ಗಳ ಪ್ರಸಾರ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನೀಡಿದ 165 ರನ್ಗಳ ಗುರಿ ಬೆನ್ನತ್ತಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು 18.2 ಓವರ್ಗಳಲ್ಲಿಯೇ 3 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿ ಜಯ ಸಾಧಿಸಿತು. ಅಹಮದಾಬಾದ್ನಲ್ಲಿ ನಡೆದಿರುವ ದಿನದ ಮತ್ತೊಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ.

ಆಗಿದೆ. ಉಕ್ರೇನಿನ ಮಾಟಾ ಕೊಸ್ಟ್ಯುಕ್ ಮ್ಯಾಡ್ರಿಡ್ ಓಪನ್ ಟೆನಿಸ್ 2026 ಜಯಿಸಿದ್ದಾರೆ. ಇದು ಅವರ ವೃತ್ತಿ ಜೀವನದ ಅತಿದೊಡ್ಡ ಪ್ರಶಸ್ತಿಯಾಗಿದೆ. 23 ವರ್ಷದ ಉಕ್ರೇನ್ ಆಟಗಾರ್ತಿ ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಸ್ ಫೈನಲ್ಸ್ನಲ್ಲಿ ವಿಶ್ವದ 8ನೇ ಶ್ರೇಯಾಂಕಿತ ಮೀರಾ ಆಂಡ್ರಿವಾ ಅವರನ್ನು 6-3 7-5 ಸೆಟ್ಗಳಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದೀಗ ಸಮಯ 7:45 ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
1: ಬೇಸಿಗೆಯ ಸಂಜೆಗಳಿಗೆ ಒಂದು ವಿಶೇಷ ಸೌಂದರ್ಯ ಇರುತ್ತೆ. ದಿನಪೂರ್ತಿ ಸೆಕೆಯಲ್ಲಿ ಒದ್ದಾಡಿ ಸಾಕಾದ್ರೂ ಸಂಜೆಗೆ ಹನಿಯುವ ಮಳೆಯೋ, ತೇಲಿ ಬರೋ ತಂಗಾಳಿನೋ, ಹೃದಯಕ್ಕೆ ನೆನಪಾಗೋ ಬಾಲ್ಯದ ಮುದವೋ ಒಂದು ಚೆಂದದ ಅನುಭೂತಿಯನ್ನು ಕಟ್ಟಿಕೊಡುತ್ತೆ. ನಿಮಗೂ ಹಾಗನ್ಸತ್ತಾ?

ಚೆಂದದ ಅನುಭೂತಿ ಅಂದೆ ಅಲ್ವಾ? ಯಾವತ್ತಾದರೂ ಯೋಚಿಸಿದಿರಾ, ನಮ್ಮೆಲ್ಲ ನೆನಪುಗಳಿಗೂ ಪರಿಮಳದ ನಂಟೊಂದು ಇರುತ್ತೆ. ಅಮ್ಮನ ಮಡಿಲಿನ ಘಮ, ಅಪ್ಪ ಕುಡಿಸ್ತಿದ್ದ ಶುಂಠಿ ಪೆಪ್ಪರ್ಮೆಂಟಿನ ತಾಜಾ ಘಮ, ನಮ್ಮ ಪ್ರಿಯ ಗೆಳತಿಯ ಮನೆಯ ಊಟದ ಡಬ್ಬಿಯ ಪರಿಮಳ, ಮೊದಲ ಪ್ರೇಮ ನಿವೇದನೆಯಲ್ಲಿ ಗೆಳೆಯನೋ ಗೆಳತಿಯೋ ಪೂಸಿದ್ದಂಥ ಪರ್ಫ್ಯೂಮ್ನ ಪರಿಮಳ, ಎಲ್ಲವೂ ಹಾಗೆ ಅಚ್ಚೊತ್ತಿದ ಹಾಗೆ ನೆನಪಿರುತ್ತೆ ಅಲ್ವಾ?

ಅಚ್ಚು ಒತ್ತಿದ ಹಾಗೆ ನೆನಪಿರೋದು ಅಂತೀವಿ, ನೆನಪಿಗಾಗಿ ಹಚ್ಚೆ ಹಾಕಿಸ್ಕೊಳ್ತೀವಿ. ಈಗೀಗಂತೂ ಟ್ಯಾಟೋ ಅಥವಾ ಹಚ್ಚೆಯ ವ್ಯಾಮೋಹ ಹಚ್ಕೊಳ್ಳದೇ ಇರೋರು ಇಲ್ವೇ ಇಲ್ಲ ಅಂತ ಹೇಳಬಹುದು.

ಪ್ರೀತಿಪಾತ್ರರ ಹೆಸರು, ಚಿತ್ರ, ಇನಿಷಿಯಲ್ಸ್, ಆಕರ್ಷಕ ಚಿತ್ತಾರಗಳು, ದೇವ ದೇವಿಯರು ಎಲ್ಲವನ್ನು ಕೂಡ ಹಚ್ಚೆ ಹಾಕಿಸ್ಕೊಳ್ಳುವಂಥ ಟ್ರೆಂಡ್ ಇದ್ರೂ ಕೂಡ ಹೃದಯದೊಳಗೆ ಉಳಿದಂಥ ಹೆಸರಿನ ಜಾಡು ಕಂಡುಹಿಡಿಯೋದು ಸುಲಭ ಇಲ್ಲ. ಏನಂತ

ಒಲವಿನ ಆಲಾಪದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾಗಶ್ರೀ. ಮಾತು ಹಾಡಿನ ಜೊತೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಹೊರಡ್ತಾ ಇದ್ದೀನಿ. ಕೇಳ್ತಾ ಇರಿ ಆಕಾಶವಾಣಿ FM ರೈಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್. ಇದೀಗ ಸ್ಟುಡಿಯೋ ಸಮಯ 9:15. ಇದು ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಇಂದಿನ ಈ ಹೊತ್ತಿನ ವಿಷಯ ಒಂದು ಸುಕೂನ್ ಕೊಡೋ ವಿಷಯ. ನಾವೆಲ್ಲರೂ ಎಂದಾದರೂ ಬೀಚ್ ಅಥವಾ ಸಮುದ್ರ ಕಡೆ ಪ್ರವಾಸ ಹೋಗಿರ್ತೀವಿ ಅಲ್ಲ, ಇನ್ನು ಕೆಲವರು ಸಮುದ್ರ ಹತ್ತಿರನೇ ಜೀವನ ಮಾಡ್ತಾ ಇರ್ತಾರೆ. ಗಾಳಿಯಲ್ಲಿ ಉಪ್ಪಿನಂಶದ ಸುವಾಸನೆ, ಅಲೆಗಳ ಸದ್ದು, ದೋಣಿಗಳಲ್ಲಿ ಮೀನುಗಾರರ ದೃಶ್ಯ, ಮರಳಿನ ಮೇಲಿನ ನಡುಗೆ, ಬೆಳಗ್ಗೆ ಹಾಗೂ ಸಂಜೆ ಸೂರ್ಯನ ಸೊಬಗು, ಜೊತೆಗೆ ಸಮುದ್ರ ತೀರಗಳಲ್ಲಿ ಮಾತ್ರ ಕಂಡುಬರುವ ಕೆಲವು ವಿಶಿಷ್ಟ ಜೀವಿಗಳು. ನೀವು ಸಮುದ್ರ ತೀರದಲ್ಲಿ ಕಂಡ ವಿಶಿಷ್ಟ ಜೀವಿಗಳ ಕುರಿತಾಗಿ ಇಂದು ಮಾತಾಡ್ತಾ ಸಾಗೋಣ. ನಿಮ್ಮ ಸಂದೇಶಕ್ಕಾಗಿ ನಮ್ಮ ವಾಟ್ಸಪ್ ಕಾಯ್ತಾನೆ ಇರುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9408091013, 9480901013. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ನಿಮಗಾಗಿ ಗೀತೆ ದಿಲ್ ಸೇ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಎಂಸಿ ಶ್ರೀಕುಮಾರ್ ಅವರ ಗಾಯನದಲ್ಲಿ, ಗುಲ್ಜರ್ ಅವರ ಸಾಹಿತ್ಯ, ಎಆರ್ ರೆಹಮಾನ್ ಅವರ ಸಂಗೀತ, ನಂತರ ತಾಲ್ ಚಿತ್ರದ ಗೀತೆ ತಾಲ್ ಸೇ ತಾಲ್ ಮಿಲಾ.

ನೀವು ಸಮುದ್ರ ತೀರದಲ್ಲಿ ಕಂಡ ವಿಶಿಷ್ಟ ಜೀವಿಗಳ ಕುರಿತಾಗಿ ನಮಗೆ ಸಂದೇಶ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 9:29, ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸಮುದ್ರ ತೀರದಲ್ಲಿ ಕಂಡ ವಿಶಿಷ್ಟ ಜೀವಿಗಳ ಕುರಿತಾಗಿ ಮಾತು. ಸಮುದ್ರದಲ್ಲಿ ಜೆಲಿಫಿಶ್, ಹವಳ, ಏಡಿ ಹೀಗೆ ವಿಶಿಷ್ಟವಾದ ಪ್ರಾಣಿ ಜೀವಿಗಳನ್ನು ನಾವು ಕಂಡಿರ್ತೇವೆ. ಇದರಲ್ಲಿ ಒಂದು ವಿಶೇಷವಾದ ಆಮೆ ಆಲಿವ್ ರಿಡ್ಲಿ ಟರ್ಟಲ್. ಆಲಿವ್ ರಿಡ್ಲಿ ಆಮೆಗಳು, ಇವುಗಳ ಮೃದುವಾದ ಕವಚದ ಬಣ್ಣ ಆಲಿವ್ ಹಸಿರು, ಆಲಿವ್ ಗ್ರೀನ್ ಆಗಿರುವುದರಿಂದ ಇವುಗಳಿಗೆ ಆಲಿವ್ ರಿಡ್ಲಿ ಎಂದು ಹೆಸರು ಬಂದಿದೆ. ಇವು ವಿಶ್ವದ ಅತ್ಯಂತ ಸಣ್ಣ ಕಡಲಾಮೆಗಳು, ಇವುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವ ಕಡಲಾಮೆಗಳು. ಇವು ಆಮ್ನಿವೋರಸ್, ಮುಖ್ಯವಾಗಿ ಜೆಲಿಫಿಶ್, ಹವಳ ಮತ್ತು ಏಡಿಗಳನ್ನು ತಿನ್ನುತ್ತೆ. ಹೀಗೆ ಇಂದಿನ ವಿಶೇಷ ಕಾರ್ಯಕ್ರಮ ಆಲಿವ್ ರಿಡ್ಲಿ ಟರ್ಟೆಲ್. ಇದರ ಕುರಿತಾಗಿ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಇದೀಗ ಗೀತೆ ರೋಜಾ ಚಿತ್ರದಿಂದ, ಪಿ ಕೆ ಮಿಶ್ರಾ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತದಲ್ಲಿ ಮೂಡಿ ಬಂದ ಗೀತೆ, ಮಿನ್ಮಿನಿ ಅವರ ಗಾಯನದಲ್ಲಿ, ನಂತರ ಗುರು ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಕೀರ್ತಿ ಅವರ ಗಾಯನದಲ್ಲಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಸುಕೂನ್ ಕೆ ಪಲ್ ಕಾರ್ಯಕ್ರಮ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್. ದಿನವಿಡೀ ಕೆಲಸದ ಒತ್ತಡ, ಜವಾಬ್ದಾರಿ ಮತ್ತು ಗದ್ದಲದ ನಡುವೆ ನಮಗಾಗಿ ಒಂದು ಮನಸ್ಸಿಗೆ ಯಾವುದೇ ಆತಂಕವಿಲ್ಲದೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರೇಡಿಯೋದಲ್ಲಿ ತೇಲಿ ಬರುವ ಹಳೆಯ ಸುಮಧುರ ಹಾಡುಗಳನ್ನು ಕೇಳುವುದು, ಇಂಪಾದ ಹಾಡುಗಳು ಮನಸ್ಸಿಗೆ ಮುದ ನೀಡುವುದರ ಜೊತೆಗೆ ದಿನದ ಆಯಾಸವನ್ನೆಲ್ಲ ಮರೆಸುವ ಶಕ್ತಿಯನ್ನು ಹೊಂದಿರುತ್ತವೆ. ಅದರಲ್ಲೂ ತಂಪಾದ ಹೊತ್ತಿನಲ್ಲಿ ಸುಮಧುರ ಹಿಂದಿ ಹಾಡುಗಳನ್ನು ಕೇಳುವುದು ಒಂದು ಅದ್ಭುತ ಅನುಭವ ನೀಡುತ್ತದೆ. ಹಿಂದಿನ ಕಹಿ ನೆನಪುಗಳಿಲ್ಲದೆ ಅಥವಾ ಮುಂದಿನ ಆತಂಕವಿಲ್ಲದೆ ಈ ಕ್ಷಣದಲ್ಲಿ ನಾವು ಅನುಭವಿಸುವ ತೃಪ್ತಿಯೇ ಸುಕೂನ್ ಕೆ ಪಲ್. ಧನ್ಯವಾದಗಳು ಅಂತ ಸಂದೇಶನ ಕಳಿಸಿದ್ದಾರೆ. ನಂತರ ತೀರ್ಥೇಶ್ ಚನ್ನಪಟ್ಟಣದಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೆಯ ಹಾಡುಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಡಾಕ್ಟರ್ ಶ್ರೀಪ್ರದ ಬೆಂಗಳೂರಿನಿಂದ, ಜಸ್ಟ್ ವಾಂಟಿಂಗ್ ಟು ಲೆಟ್ ಆಲ್ ದ ಎಕ್ಸಾಮ್ ಆಸ್ಪಿರೆಂಟ್ಸ್ ನೋ ದಟ್ ದ ಲೋಸ್ ಆ್ಯಂಡ್ ಡೌನ್ಸ್ ಆರ್ ಅ ಪಾರ್ಟ್ ಆಫ್ ದ ಪ್ರಿಪ್ರೇಷನ್. ಇಫ್ ದೇ ಹ್ಯಾವ್ ಅ ಸ್ಟ್ರಾಂಗ್ ವೈ ಟು ದೇರ್ ಪ್ರಿಪ್ರೇಷನ್ ಆ್ಯಂಡ್ ಪರ್ಸಿವರೆನ್ಸ್, ಈವನ್ ಇಫ್ ದ ಜರ್ನಿ ಸೀಮ್ಸ್ ಸ್ಲೋ, ದೇ ಆರ್ ಬೌಂಡ್ ಟು ಸಿ ದ ಸಕ್ಸಸ್ ಇನ್ ಫ್ಯೂಚರ್ ಅಂತ ಎಲ್ಲ ಪರೀಕ್ಷಾರ್ಥಿಗಳಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನೀವು ಯಾಕೆ ಕಷ್ಟಪಡ್ತಾ ಇದ್ದೀರಾ ಅನ್ನೋ ಕಾರಣ ನಿಮ್ಮಲ್ಲಿ ಬಲವಾಗಿದ್ರೆ ಪ್ರಯಾಣ ನಿಧಾನವಾಗಿದ್ದರೂ ಸಹ ಯಶಸ್ಸು ಮುಂದೆ ಸಿಕ್ಕೇ ಸಿಗುತ್ತೆ ಅಂತ ಒಂದು ಸುಂದರ ಸಂದೇಶವನ್ನು ನಮಗೆ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಹೆಲೋ ಮೇಡಮ್, ನಾವು ಬೆಳಗಾವಿಯಿಂದ ವಿನೋದ್ ಅಂತ. ಎಲ್ಲ ಸಾಂಗ್ಸ್ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಅನುಷಾ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ. ತುಂಬ ಧನ್ಯವಾದಗಳು ಅನುಷಾ ಅವರೇ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಆಲಿವ್ ರಿಡ್ಲಿ ಟರ್ಟಲ್ಸ್ ಕುರಿತಾಗಿ ಮಾತಾಡ್ತಾ ಇದ್ವಿ. ಆಲಿವ್ ರಿಡ್ಲಿ ಟರ್ಟಲ್ಸ್, ಆಲಿವ್ ರಿಡ್ಲಿ ಆಮೆಗಳು, ಇದರ ಸಂತಾನೋತ್ಪತ್ತಿಯ ಕುರಿತಾಗಿ ನೋಡೋದಾದರೆ, ಸಾವಿರಾರು ಹೆಣ್ಣು ಆಮೆಗಳು ಒಟ್ಟಾಗಿ ಸಮುದ್ರದ ದಡಕ್ಕೆ ಬಂದು ಮೊಟ್ಟೆ ಇಡುವ ಪ್ರಕ್ರಿಯೆ ಇಲ್ಲಿ ಕಾಣಬಹುದು. ಇದನ್ನು ಸ್ಪ್ಯಾನಿಷ್ ಭಾಷೆಯಲ್ಲಿ ಆರಿಬಾಡ ಅಂತ ಕರೆಯಲಾಗುತ್ತೆ. ಒಡಿಶಾದ ಗಹಿರ್ಮಾತಾ ಮೆರೈನ್ ಸ್ಯಾಂಕ್ಚುರಿ ವಿಶ್ವದ ಅತಿದೊಡ್ಡ ಆಲಿವ್ ರಿಡ್ಲಿ ಸಂತಾನೋತ್ಪತ್ತಿ ತಾಣವಾಗಿದೆ. ಇದರ ಜೊತೆ ಋಷಿಕುಲ್ಯ ಮತ್ತು ದೇವಿ ನದಿ ಮುಖಜ

ಭೂಮಿಯಲ್ಲೂ ಇವು ಕಂಡುಬರುತ್ತೆ. ಮೊಟ್ಟೆಗಳು ಕಾವು ಪಡೆಯುವಾಗ ಮರಳಿನ ತಾಪಮಾನದ ಆಧಾರದ ಮೇಲೆ ಮರಿಗಳ ಲಿಂಗ ನಿರ್ಧಾರವಾಗುತ್ತಂತೆ. ಹೆಚ್ಚಿನ ತಾಪಮಾನ ಇದ್ರೆ ಹೆಣ್ಣು ಆಮೆಗಳು ಮತ್ತು ಕಡಿಮೆ ತಾಪಮಾನ ಇದ್ರೆ ಗಂಡು ಆಮೆಗಳು ಜನಿಸ್ತಾವಂತೆ. ಹೀಗೆ ಆಲಿವ್ ರಿಡ್ಲಿ ಟರ್ಟಲ್ಸ್ನ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇದೀಗ ನಿಮಗಾಗಿ ಗೀತೆ ಚಕ್ ದೇ ಇಂಡಿಯಾ ಚಿತ್ರದಿಂದ. ಹೇಮಾ ಸರ್ದೇಸಿ ಅವರ ಗಾಯನದಲ್ಲಿ ಜಯದೀಪ್ ಸಹನಿ ಅವರ ಸಾಹಿತ್ಯ, ಸಲೀಂ ಸುಲೇಮಾನ್ ಅವರ ಸಂಗೀತ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸುಕುನ್ ಕೆ ಪಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಆಲಿವ್ ರೆಡ್ಲಿ ಟರ್ಟಲ್ ಅಥವಾ ಆಲಿವ್ ರೆಡ್ಲಿ ಆಮೆಗಳ ಕುರಿತಾದ ವಿಷಯ. ಆಲಿವ್ ರೆಡ್ಲಿ ಟರ್ಟಲ್ಸ್ ಎದುರಿಸುತ್ತಿರುವ ಅಪಾಯಗಳನ್ನು ನೋಡೋದಾದರೆ ಸಮುದ್ರದಲ್ಲಿ ಹಾಕುವ ಟ್ರಾಲ್ ನೆಟ್ಸ್ ಅಂದರೆ ಮೀನುಗಾರಿಕೆ ಬಲೆಗಳು, ಜೊತೆಗೆ ಬೆಳಕಿನ ಮಾಲಿನ್ಯ, ಮೊಟ್ಟೆಯಿಂದ ಹೊರಬಂದ ಮರಿಗಳು ಚಂದಿರನ ಬೆಳಕಿನ ಬದಲು ಕೃತಕ ಬೆಳಕಿನತ್ತ ಸಾಗಿ ದಾರಿ ತಪ್ಪುತ್ತವೆ, ಜೊತೆಗೆ ಮೊಟ್ಟೆಗಳ ಕಳ್ಳ ಸಾಗಾಣಿಕೆ. ಭಾರತ ಸರ್ಕಾರ ಕೈಗೊಂಡಿರುವ ಸಂರಕ್ಷಣಾ ಕ್ರಮಗಳನ್ನು ನೋಡೋದಾದರೆ ಆಪರೇಷನ್ ಒಲಿವಿಯಾ, ಭಾರತೀಯ ಕರಾವಳಿ ಕಾವಲು ಪಡೆ ಅಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಪ್ರತಿ ವರ್ಷ ಒಡಿಶಾ ಕರಾವಳಿಯಲ್ಲಿ ಈ ಆಮೆಗಳ ರಕ್ಷಣೆಗಾಗಿ ಈ ಕಾರ್ಯಾಚರಣೆಯನ್ನು ನಡೆಸುತ್ತದೆ, ಆಪರೇಷನ್ ಒಲಿವಿಯಾ. ಜೊತೆಗೆ ಟರ್ಟಲ್ ಎಕ್ಸ್ಕ್ಲೂಡರ್ ಡಿವೈಸ್ TED ಮೀನುಗಾರಿಕೆ ಬಲೆಗಳಲ್ಲಿ ಅಂದರೆ ಟ್ರಾಲ್ ನೆಟ್ಸ್ಗಳಲ್ಲಿ ಆಮೆಗಳು ಸಿಲುಕಬಾರ್ದು ಅಂತ ಅದು ಹೊರ ಹೋಗಲು ವಿಶೇಷ ದ್ವಾರಗಳನ್ನು ಅಳವಡಿಸುವುದು ಇದೀಗ ಕಡ್ಡಾಯವಾಗಿದೆ. ಇನ್ನು ಕರ್ನಾಟಕದ ನಂಟು ನೋಡೋದಾದರೆ ಕರ್ನಾಟಕದ ಹೊನ್ನಾವರ ಮತ್ತು ಉತ್ತರ ಕನ್ನಡದ ಕೆಲವು ಕಡಲ ತೀರಗಳಲ್ಲಿಯೂ ಈ ಆಮೆಗಳು ಮೊಟ್ಟೆ ಇಡಲು ಬರ್ತವೆ. ಕರ್ನಾಟಕ ಅರಣ್ಯ ಇಲಾಖೆ ಈ ಮೊಟ್ಟೆಗಳನ್ನು ಸಂರಕ್ಷಿಸಲು ಹ್ಯಾಚರಿಗಳನ್ನು ಸ್ಥಾಪಿಸಿದೆ. ಆಲಿವ್ ರಿಡ್ಲಿ ಟರ್ಟಲ್ಸ್ ಇವುಗಳನ್ನು ಸಮುದ್ರ ಪರಿಸರ ವ್ಯವಸ್ಥೆಯ ಆರೋಗ್ಯ ಸೂಚಕ ಅಂತಲೂ ಹೇಳಬಹುದು, ಅಂದರೆ ಇಂಡಿಕೇಟರ್ಸ್ ಆಫ್ ಮೆರೈನ್ ಹೆಲ್ತ್. ಇದೀಗಾಗೀತೆ ಬಾಂಬೆ ಚಿತ್ರದಿಂದ. ಚಿತ್ರ ಅವರ ಗಾಯನದಲ್ಲಿ ಮೆಹಬೂಬ್ ಅವರ ಸಾಹಿತ್ಯ, AR ರೆಹಮಾನ್ ಅವರ ಸಂಗೀತ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸುಕುನ್ ಕೆ ಪಲ್ ಕಾರ್ಯಕ್ರಮ ಇನ್ನೇನು ಮುಗಿಸುವ ಸಮಯ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ಮುದ ನೀಡ್ತಾ ಇದ್ದಾವೆ, ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಅಂತ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ, ಸುಖವಾಗಿ ಸುಕುನ್ ಕೆ ಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಮಾಹಿತಿಗಳು ಹಾಡುಗಳು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಅನುಷಾ ಅವರು, ಆಮೆಗಳು ಮೊಟ್ಟೆ ಇಡುವ ಸ್ಥಳ ತಿಳಿಯದು, ಒಮ್ಮೆಗೆ 120 ಮೊಟ್ಟೆಗಳು ಇಡುತ್ತವಂತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಇದು ಒಟ್ಟಿಗೆ 100 ಮೇಲೆ ಮೊಟ್ಟೆಗಳು ಒಟ್ಟಿಗೆ ಇಡುವ ಕಾರಣ ಇವು ಮೊಟ್ಟೆ ಕಳ್ಳ ಸಾಗಾಣಿಕೆ ಮಾಡೋಕ್ಕೆ ಸುಲಭದ ಟಾರ್ಗೆಟ್ ಅಂತ ಹೇಳಿ ಹೇಳ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇಂದು ಸಮುದ್ರ ತೀರದ ವಿಶೇಷ ಜೀವಿ ಆಲಿವ್ ರಿಡ್ಲಿ ಟರ್ಟಲ್, ಆಲಿವ್ ರಿಡ್ಲಿ ಆಮೆಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಅಂತ ಭಾವಿಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಕಾರ್ಯಕ್ರಮದ ಕೊನೆಯ ಗೀತೆ ಫನಾ ಚಿತ್ರದಿಂದ ಕೈಲಾಶ್ ಖೇರ್ ಶಾನ್ ಅವರ ಗಾಯನದಲ್ಲಿ, ಪ್ರಸೂನ್ ಜೋಶಿ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲು. ಇದೀಗ ಸ್ಟುಡಿಯೋ ಸಮಯ 10:03. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇಂದಿನ ಕನಸಿನ ಲೋಕದ ಕಾರ್ಯಕ್ರಮದಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದ ಕುರಿತಾಗಿ ಮಾತಾಡ್ತಾ ಸಾಗೋಣ. ನೀವು ಸಹ ಹೀಗೆ ಯಾವುದಾದ್ರೂ ರಾಷ್ಟ್ರೀಯ ಉದ್ಯಾನ

ಉದ್ಯಾನವನ ಅಥವಾ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಇದೀಗ ನಿಮಗಾಗಿ ಗೀತೆ. ಜ್ಯೇಷ್ಠ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜ್ಕುಮಾರ್ ಎಸ್ಎ ಅವರ ಸಂಗೀತ, ನಂತರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರದ್ದೇ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಕನಸಿನ ಲೋಕ ಕಾರ್ಯಕ್ರಮ ಕಾರ್ಯಕ್ರಮ ಸೂಪರ್. ಮಧುರವಾದ ಹಾಡುಗಳು ಖುಷಿ ಉಣಿಸುತ್ತಾ ಇದೆ. ಒಂದೊಳ್ಳೆ ಟಾಪಿಕ್ ತಗೊಂಡಿದ್ರ ಧನ್ಯವಾದಗಳು ಅಂತ ಅನ್ನಪೂರ್ಣ ಯಶಸ್ವಿನಿ ಗಿರಿಜಮ್ಮ ಎನಿಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಅನುಷಾ ಅವರು ಸಂದೇಶನ ಕಳಿಸಿದ್ದಾರೆ. ನಾನಂತೂ ನಮ್ಮ ಬೆಂಗಳೂರಿನಲ್ಲಿನ ಬನ್ನೇರುಘಟ್ಟ ಅಭಯಾರಣ್ಯ ನೋಡಿದ್ದೀನಿ. ಹುಲಿ ಚೀತಾಗಳಂತೂ ಆಗಾಗ ಕಾಣುತ್ತಲೇ ಇರ್ತೀನಿ. ನಮ್ಮ ಹಳ್ಳಿಯ ಸಮೀಪ ಆಗಾಗ ಬರ್ತವೆ. ಅವುಗಳ ಕಂಡ್ರೆ ವಾಹನಗಳು ಹಾರ್ನ್ ಮಾಡ್ತಾರೆ, ಆ ಸದ್ದಿಗೆ ಮರಳಿ ಕಾಡು ಸೇರ್ತವೆ ಅಂತ ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಜ್ಯೇಷ್ಠ ಸಾಂಗ್ ಸೂಪರ್ ಅಂತ ಮಂಜುನಾಥ್ ಪಿ ಕಲ್ಲತಮ್ಮನ ಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ರೀ, ನಾವು ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ರಮೇಶ್, ಅಶ್ವಿನಿ, ವಾಣಿಶ್ರೀ, ವೇದಾಂತ, ಕಮತೆ ಚಿಕ್ಕೋಡಿ ತಾಲೂಕಿನ ಕರಂಗಾವ ಗ್ರಾಮದಿಂದ ಸಂದೇಶನ ಕಳಿಸಿದ್ದಾರೆ. ನಮಗೂ ಒಂದು ಸಾಂಗ್ ಹಾಕಿ ಅಂತ ಖಂಡಿತ ಪ್ರಸಾರ ಮಾಡ್ತೀವಿ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದ ಕುರಿತಾಗಿ ಈ ಹೊತ್ತಿನ ವಿಶೇಷ. ಇದು ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ. ಉದ್ಯಾನವನದ ಮೂಲಕ ಹರಿಯುವ ಸರ್ಪದಂತಿರುವ ಹಳ್ಳ ಕೊಳ್ಳಗಳ ಕಾರಣ ಇದಕ್ಕೆ ನಾಗರ ಹೊಳೆ ಎಂಬ ಹೆಸರು ಬಂದಿದೆ. ಇದಕ್ಕೆ ಇನ್ನೊಂದು ಹೆಸರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. 1955 ವನ್ಯಜೀವಿ ಅಭಯಾರಣ್ಯವಾಗಿ ಸ್ಥಾಪಿತವಾಯಿತು. ಇದು 1988 ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಿಸಲಾಯಿತು. ನಂತರ 1999 ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಯಿತು. ಹೀಗೆ ನಾಗರ ಹೊಳೆ ಉದ್ಯಾನವನದ ಕುರಿತಾಗಿ ಮಾತಾಡ್ತಾ ಸಾಗೋಣ. ಇದೀಗ ನಿಮಗಾಗಿ ಗೀತೆ ಕರಿಯ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ನಾಡ್ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ. ನಂತರ ಕೋಟಿಗೊಬ್ಬ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ ಕಾರ್ಯಕ್ರಮ. ಅಭಯಾರಣ್ಯದ ಬಗ್ಗೆ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಒಳ್ಳೆಯ ಮಾಹಿತಿ ತಿಳಿಸ್ತಾ ಇರೋದಕ್ಕೆ ಧನ್ಯವಾದಗಳು ಅಂತ ನಂದಕಿಶೋರ್ ಶಿಕ್ಷಕರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಅನುಷಾ ಅವರು ನಾಗರಹೊಳೆ ಗೀತೆ ಇರದಿದ್ರೆ ಹೇಗೆ ಅಂತ ಸಂದೇಶನ ಕಳಿಸಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಪ್ರೇಮಲತಾ ವಜ್ರದ್ಯುತಿ ಬೀದರಹಳ್ಳಿಯಿಂದ, ನಾನು ಬಿಳಿರಂಗನ ಬೆಟ್ಟದ ಕೇಗುಡಿಯಲ್ಲಿ 80ರ ದಶಕದಲ್ಲಿ ವಾಸ ಮಾಡುತ್ತಿದ್ದೆ, ಅಲ್ಲಿ ವನ್ಯ ಮೃಗಗಳು ಕಾಣುತ್ತಾ ಇದ್ವು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಕೆನಡಾಯಿಂದ, ನಮಸ್ತೆ ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ನಾಗರ ಹೊಳೆಯ ಬಗ್ಗೆ ಒಳ್ಳೆಯ ಒಳ್ಳೆಯ ವಿಷಯ ಮಾಹಿತಿಗಳನ್ನ ತಿಳಿಸಿಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಹಾಗೂ ಒಳ್ಳೆಯ ಹಾಡುಗಳು, ಇಷ್ಟವಾದ ಹಾಡುಗಳು ಪ್ರಸಾರ ಮಾಡ್ತಾ ಇರುವಿರಿ, ಎಲ್ಲ ಹಾಡುಗಳು ಇಷ್ಟವಾಗ್ತಿದೆ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ನನ್ನ ಮಗಳು ಅದೇ ಕೋರ್ಸ್ BS ಪರಿಸರ ವಿಜ್ಞಾನ ಓದಿರೋದು, ಅವರು ಹಲವಾರು ಕಡೆ ಭೇಟಿ ಕೊಟ್ಟಿದ್ದಾಳೆ, ನಾನು ಕೂಡ ಭೇಟಿ ಕೊಟ್ಟಿದ್ದೇನೆ, ನಿರೂಪಣೆ ಸೂಪರ್ ಅಂತ ಚಿದಾನಂದ TV ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಾರ್ವತಿ ಮೋಹನ್ ಕುಮಾರ್ KHP ಕಾಲೋನಿ ದಾವಣಗೆರೆಯಿಂದ, ಸೂಪರ್ ಹಾಡುಗಳು, ಬನ್ನಿ ಮೇಡಮ್ ಊಟ ಮಾಡಿ, ಬಿಸಿ ಬಿಸಿ ಸಾಂಬಾರ್ ಮಸಾಲ ರೈಸ್ ರೆಡಿಯಾಗಿದೆ ಅಂತ ಸಂದೇಶನ ಕಳಿಸಿದ್ದಾರೆ, ಖಂಡಿತ ಬರ್ತೀನಿ. ನಂತರ

ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಾಡುಗಳು ಕೇಳಲು ಇಂಪಾಗಿದೆ ಅಂತ ಸೀತಮ್ಮ ಅನಿತಾ ಅನ್ನಪೂರ್ಣ ಶಾರ್ವರಿ ಹರುಮನೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಈ ಹೊತ್ತಿನ ವಿಶೇಷ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ, ಇದರ ಕುರಿತಾಗಿ ಮತ್ತೆ ಮಾತಾಡ್ತಾ ಸಾಗೋಣ. ಇದೀಗ ಗೀತೆ ಓ ನನ್ನ ನಲ್ಲೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ವಿ ರವಿಚಂದ್ರನ್ ಅವರ ಸಂಗೀತ ಸಾಹಿತ್ಯ, ನಂತರ ರಕ್ತ ಕಣ್ಣೀರು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಗಾಯನದಲ್ಲಿ ಸಾಧು ಕೋಕಿಲ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 10:39, ಕನಸಿನ ಲೋಕ ಕಾರ್ಯಕ್ರಮ. ಟುಡೇ ಸಾಂಗ್ ಸೂಪರ್ ಮೇಡಮ್ ಅಂತ ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಹೊಳೆ ಹಾಗೂ ಹುಲಿ ಸಂರಕ್ಷಣಾ ಕೇಂದ್ರದ ಮಾಹಿತಿ ಹಾಗೂ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬಂದಿವೆ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೌಡ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ, ಮೇಡಮ್ ಕನಸಿನ ಲೋಕದ ನಿಮ್ಮ ಆಯ್ಕೆ ಗೀತೆಗಳು ಬ್ಯೂಟಿಫುಲ್ ಮೇಡಮ್, ಇಂದಿನ ವಿಶೇಷ ಮಾಹಿತಿ ಅರ್ಥಪೂರ್ಣವಾಗಿದೆ, ಶುಭರಾತ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಜೊತೆಗೆ ಹುಲಿ ಸಂರಕ್ಷಿತ ಪ್ರದೇಶ, ಇದು ಪಶ್ಚಿಮ ಘಟ್ಟಗಳ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಒಂದು ಅವಿಭಾಜ್ಯ ಅಂಗ. ಇದರ ದಕ್ಷಿಣಕ್ಕೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಆಗ್ನೇಯಕ್ಕೆ ಕೇರಳದ ವಯನಾಡು ವನ್ಯಜೀವಿ ಅಭಯಾರಣ್ಯ, ಪಶ್ಚಿಮಕ್ಕೆ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯವನ್ನು ಕಾಣಬಹುದು. ಕಬಿನಿ ನದಿಯು ನಾಗರಹೊಳೆ ಮತ್ತು ಬಂಡೀಪುರ ಉದ್ಯಾನವನಗಳ ನಡುವೆ ನೈಸರ್ಗಿಕ ಗಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ಲಕ್ಷ್ಮಣ ತೀರ್ಥ ಮತ್ತು ತಾರಕಾ ನದಿಗಳು ಕೂಡ ಇಲ್ಲಿ ಹರಿಯುತ್ತೆ. ಇಲ್ಲಿ ಪ್ರಧಾನವಾಗಿ ತೇವಾಂಶ ಭರಿತ ಪರ್ಣಪಾತಿ ಕಾಡುಗಳು ಅಂದರೆ ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಕಂಡುಬರುತ್ತೆ. ತೇಗ, ಶ್ರೀಗಂಧ ಮತ್ತು ಗುಲಾಬಿ ಮರಗಳು ಇಲ್ಲಿ ಹೇರಳವಾಗಿದೆ. ಹುಲಿಗಳ ಸಾಂದ್ರತೆಯಲ್ಲಿ ಇದು ಭಾರತದ ಪ್ರಮುಖ ತಾಣಗಳಲ್ಲಿ ಒಂದಾಗಿದೆ. ನಾಗರಹೊಳೆ ಮತ್ತು ಬಂಡೀಪುರ ಪ್ರದೇಶವು ವಿಶ್ವದಲ್ಲೇ ಏಷ್ಯನ್ ಆನೆಗಳ ದೊಡ್ಡ ಸಂಖ್ಯೆಯನ್ನು ಹೊಂದಿದೆ. ಇದೀಗ ನಿಮಗಾಗಿ ಗೀತೆ ಯಜಮಾನ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾವ್ನಾಥ್ ಅವರ ಸಂಗೀತ. ನಂತರ ಲಾಲಿ ಹಾಡು ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರದ್ದೇ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮ ಕನಸಿನ ಲೋಕ ಇನ್ನೇನು ಮುಗಿಸುವ ಹೊತ್ತು. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರು ಸಂದೇಶವನ್ನ ಕಳಿಸಿದ್ದಾರೆ. ನವಿಲೆ ನವಿಲೆ ಗಿರಿ ನವಿಲೆ ಎಂಬ ಗೀತೆಯ ಸಾಲುಗಳು ಕೇಳ್ತಾ ಕನಸಿನ ಲೋಕದಲ್ಲಿ ತೇಲಿದಂತಾಯ್ತು. ಜೊತೆಗೆ ಬಂಡೀಪುರ ನಾಗರಹೊಳೆ ಪ್ರದೇಶಗಳ ಮಾಹಿತಿ ಇಷ್ಟವಾದವು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಚೆನ್ನಾಗಿ ನಡೆಸಿಕೊಟ್ಟಿರಿ, ನೀವು ಹೊರಡುವ ಸಮಯ ಸಮೀಪಿಸಿತು, ಶುಭರಾತ್ರಿ ಅಂತ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಯತಿರಾಜ್ ಸಂಕೇಶ್ವರದಿಂದ ಸೂಪರ್ ಆಲ್ ಸಾಂಗ್ಸ್, ಟಾಪಿಕ್ ತುಂಬಾ ನಾಲೆಡ್ಜಬಲ್ ಆಗಿದೆ, ನೈಸ್ ಪ್ರೋಗ್ರಾಮ್ ಮೇಡಮ್, ಥ್ಯಾಂಕ್ ಯು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಸೂಪರ್ ಗೀತೆಗಳು ಮೇಡಮ್, ಊಟ ಆಯ್ತಾ, ಶುಭರಾತ್ರಿ ಅಂತ ಸುಧಾ ಬೂದಿಹಾಳದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂದು ಊಟ ಆಯ್ತು, ನಿಮ್ದು ಆಯ್ತಾ ಮೇಡಮ್? ನಂತರ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಸಿಹಿ ಕನಸು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಶುಭರಾತ್ರಿ ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದ ಕುರಿತ ಮಾಹಿತಿ ಇಷ್ಟೊತ್ತು ನಿಮ್ಮ ಜೊತೆ.

ಇಲ್ಲಿ ತೇಗ, ಶ್ರೀಗಂಧ ಮತ್ತು ಬೀಟೆ ಮರಗಳು ಹೇರಳವಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಕಾಯ್ದೆ ಅಡಿಯಲ್ಲಿ ಈ ಪ್ರದೇಶ ಅತ್ಯುನ್ನತ ರಕ್ಷಣೆ ಪಡೆದಿದೆ. ರಿಯಾನ್ ಲೋಬೋ ಅವರು ಯುಕೆ ಸೋಮರ್ಸೆಟ್ ಇಂದ ಸಂದೇಶವನ್ನ ಕಳಿಸಿದ್ದಾರೆ, ಗುಡ್ ನೈಟ್ ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ಕಾರ್ಯಕ್ರಮ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ನಿಮಗಾಗಿ ಗೀತೆ ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ. ನಂತರ ನಾಗರ ಹೊಳೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

ನಾಗರ ಹೊಳೆಯ ಕುರಿತಾಗಿ ಮಾತಾಡಿ ಜೇನು ಕುರುಬ ಜನಾಂಗದ ಕುರಿತಾಗಿ ಮಾತಾಡದೇ ಇದ್ರೆ ಹೇಗೆ? ಜೇನು ಕುರುಬ ಜನಾಂಗದವರು ಈ ಪ್ರದೇಶದಲ್ಲಿ ಹಡ್ಡಿ ಅಥವಾ ಹಾಡಿಯಲ್ಲಿ ವಾಸಿಸುವುದನ್ನ ನಾವು ಕಾಣಬಹುದು. ಕೊನೆಯದಾಗಿ ಸಂದೇಶಗಳು. ಶರಣ್ಯ ಅವರು ತೀರ್ಥಹಳ್ಳಿಯಿಂದ ಶುಭರಾತ್ರಿ ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಕನಸಿನ ಲೋಕ, ನೈಸ್ ಪ್ರೋಗ್ರಾಮ್, ಸೂಪರ್ ಸಾಂಗ್ಸ್, ಮೂಡಲಗಿ ತಾಲೂಕು ಬೆಳಗಾವಿ ಡಿಸ್ಟ್ರಿಕ್ಟಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ, ನಾನು ನಿಮ್ಮ ರಮೇಶ್ ಗೌರಿಬಿದನೂರು, ಕಾಮನಬಿಲ್ಲು FM ರೇಡಿಯೋ. ಅದ್ಭುತವಾದ ಪ್ರೋಗ್ರಾಮ್, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದೀಗ ಗೀತೆ ನಾಗರಹೊಳೆ ಚಿತ್ರದಿಂದ.